ಸ್ನೇಹಿತರೆ, ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 25 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 15 ತಾರೀಕು ಸೋಮವಾರ. ಎಫ್ಎಂ ರೇನ್ಬೋದ ಪ್ರಸಾರ ಕಾರ್ಯವನ್ನು ಆರಂಭ ಮಾಡ್ತಾ ಇದ್ದೀವಿ. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾವನಮಿಲ್ಲು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸಮಯ ಆಗ್ತಾ ಇದೆ 5:59.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ,
2: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
3: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

0: ಬೆಳಗ್ಗೆ 6:10
1: ನಾದಾರ್ಚನೆ.
2: ವೇಣುನಾದ ಪ್ರಿಯ ಗೋಪಾಲ ಕೃಷ್ಣ
1: ನಾದಾರ್ಚನೆ.

0: ಬೆಳಗನೆ ಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.2

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಸಮಯ ಆಗ್ತಾ ಇದೆ 6:11:22. ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಆಕಾಶವಾಣಿ ಎಫ್ಎಂ 101.3 ಕನ್ನಡ ಕಾವನಬಿಲ್ಲು. ಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯವಿದು. ನಾದಾರ್ಚನೆ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದೀವಿ. ನಾದಾರ್ಚನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ ತೇಜಸ್ವಿನಿ. ಹಾಗೆ ಇಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರದೇ ಇಲ್ಲಿ ಅನ್ನುವಂತಹ ಕಾರಣದಿಂದ ಒಂದು ಗಣಪತಿಯ ಸ್ತುತಿಯೊಂದಿಗೆ ಇಂದಿನ ನಾದಾರ್ಚನೆ ಆರಂಭ ಆಗ್ತಾ ಇದೆ. ಕೇಳ್ತಾರಿ, ಇದು 101.3 ಕನ್ನಡ ಕಾಮನಬಿಲ್ಲು.

ನಿಗರಿದನಿದನಿ ಭಗವನಿದ ನಿಗರಿದನಿ ನಿಧನಿ ಬ ಭಗವನಿ ಬ ಕನಿ ಬಗರಿ ಗಪ ಭಗಪ ನಿಗಪ ಸನಿ ಬ ನಿ

ರಾಜ್ಕುಮಾರ್ ಭಾರತಿ ಅವರ ದನಿಯಲ್ಲಿ ಗಜಮುಖನ ಅರ್ಚಿಸುವೆ ಒಂದು ಸೊಗಸಾದ ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ನಾದರ್ಜನೆ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ದೇವಳಗಳ ನಗರಿ, ರೇಷ್ಮೆ ಸೀರೆಗಳ ತವರೂರು ಕಾಂಚೀಪುರ. ತಮಿಳುನಾಡಿನ ಕಾಂಚೀಪುರ ವಿಶಿಷ್ಟ ಶೈಲಿಯ ಪೊಂಗಲ್ಗೆ, ಗರಿಗರಿಯಾದ ಮುರುಕುಗೆ, ತೇಂಗೊಳಿಗೆ, ನಾಲ್ಗೆಯಲ್ಲಿ ನೀರುಸುವಂತಹ ಪುಳಿಯೊಗ್ರೆ, ಹಾಗೆ ಹಲ್ಲಿಗೆ ಸಂಬಂಧಿಸಿದಂತಹ ವಿಷಯವೊಂದಕ್ಕೆ ಹೆಸರುವಾಸಿ ಈ ಕಾಂಚೀಪುರ. ಇಲ್ಲಿನ ಏಕಾಂಬರನಾಥ ದೇವಾಲಯ, ಕಾಮಾಕ್ಷಿ ಅಮ್ಮನವರ ದೇವಾಲಯ, ಹಾಗೆ ವರದರಾಜ ಪೆರುಮಾಳ್ ದೇವಾಲಯಗಳು ಭಕ್ತರನ್ನ ಕೈಬಿಸಿ ಕರೆಯುತ್ತವೆ. ಆದರೆ ಇವೆಲ್ಲದರ ನಡುವೆ ಇತಿಹಾಸ ಪ್ರೇಮಿಗಳ ಹಾಗೆ ಪ್ರವಾಸಿಗರ ಮನಸೂರೆಗೊಳ್ಳುವ ಒಂದು ದೇವಾಲಯವೇ ಕೈಲಾಸನಾಥ ದೇವಾಲಯ. ಹಾಗಾಗಿ ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸನಾಥ ದೇವಾಲಯದ ಕುರಿತು ಒಂದಿಷ್ಟು ಮಾತು ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಶ್ರೀ ಮಂಜುನಾಥನ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ. ಸುಪ್ರಭಾತ ಮೂಡುವಂತೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ. ಸಮಯ ಆಗ್ತಾ ಇದೆ 6:07:05. ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸನಾಥ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಭಾರತದಲ್ಲಿನ 3 ಪ್ರಮುಖ ಕೈಲಾಸನಾಥ ಮಂದಿರಗಳಲ್ಲಿ ಈ ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸ ಮಂದಿರವೂ ಸಹ ಒಂದು. ಇನ್ನೆರಡು ಕೈಲಾಸ ಮಂದಿರಗಳು ಮಹಾರಾಷ್ಟ್ರದ ವಿಶ್ವಪ್ರಸಿದ್ಧ ಎಲ್ಲೋರದಲ್ಲಿ ಕಾಣಬಹುದು. ಹಾಗೆ ತಮಿಳುನಾಡಿನ ಉತ್ತಿರೂರು ಎನ್ನುವಂತಹ ಒಂದು ಸ್ಥಳದಲ್ಲಿ ಮತ್ತೊಂದು ಕೈಲಾಸನಾಥ ದೇವಾಲಯವಿದೆ. ಇನ್ನು ಕಾಂಚೀಪುರದಲ್ಲಿ ಇರುವಂತಹ ಈ ಒಂದು ದೇವಾಲಯ ಪಲ್ಲವ ಅರಸರಿಂದ ನಿರ್ಮಿತವಾಗಿರುವಂತಹ ಒಂದು ದೇವಾಲಯ. ಸುಮಾರು 1200

ವರ್ಷಗಳಷ್ಟು ಹಳೆಯದಾದಂತಹ ಇತಿಹಾಸವನ್ನು ಹೊಂದಿದೆ ಈ ದೇವಾಲಯ. ಹಾಗೆ ಪಲ್ಲವರಾಜ ಇಮ್ಮಡಿ ನರಸಿಂಹರು ಅತ್ಯಂತ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದಂತಹ ಈ ಒಂದು ದೇವಾಲಯದ ಪ್ರಮುಖ ಆಕರ್ಷಣೆಗಳು ಏನು ಅಂತ ಹೇಳಿದ್ರೆ ಈ ದೇವಾಲಯದ ಗೋಪುರ, ಹಾಗೆ ಅಲ್ಲಿ ನಿಂತಿರುವಂತಹ ನಂದಿ ವಿಗ್ರಹ. ಸ್ನೇಹಿತರೆ, ಈ ಕುರಿತು ಮತ್ತಷ್ಟು ಮಾತು ಮುಂದುವರಿಯುತ್ತೆ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ನರಸಿಂಹನಾಯಕ್ ಅವರ ದನಿಯಲ್ಲಿ ಒಂದು ಸೊಗಸಾದ ಭಕ್ತಿಗೀತೆಯನ್ನು ಕೇಳಿ ಬಂದಿರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ, 6:33 ನೀವು ಕೇಳ್ತಾ ಇದ್ದೀರಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು. ಇನ್ನು ನಮ್ಮ ಭಾರತದಲ್ಲಿ ಆಗಲೇ ಹೇಳಿದ ಹಾಗೆ 3 ಪ್ರಮುಖ ಕೈಲಾಸನಾಥ ದೇವಾಲಯಗಳಿವೆ. ಒಂದು ಕಾಂಚೀಪುರದಲ್ಲಿ, ಇನ್ನೊಂದು ಮಹಾರಾಷ್ಟ್ರದ ವಿಶ್ವಪ್ರಸಿದ್ಧ ಎಲ್ಲೋರದಲ್ಲಿ, ಹಾಗೆ ತಮಿಳುನಾಡಿನ ಉತ್ತಿರೂರು ಎನ್ನುವಂತಹ ಒಂದು ಜಾಗದಲ್ಲಿ. ಸುಮಾರು 1200 ವರ್ಷಗಳಷ್ಟು ಹಳೆಯದಾದಂತಹ ದೇವಾಲಯ ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸನಾಥ ದೇವಾಲಯ. ಇನ್ನು ಕಾಂಚೀಪುರದ ಕೈಲಾಸ ದೇವಾಲಯದ ವಾಸ್ತುಶಿಲ್ಪದ ಬಗ್ಗೆ ನಾವು ಹೇಳೋದಾದರೆ, ಇದು ಸುಂದರವಾದಂತಹ ಗರ್ಭಗುಡಿಯನ್ನು ಹೊಂದಿದೆ. ಹಾಗೆ ಈ ಗರ್ಭಗುಡಿಯ ಮೇಲಿರುವಂತಹ ಒಂದು ವಿಮಾನ ಗೋಪುರ, ಹಾಗೆ ಕಂಬಗಳಿಂದ ಕೂಡಿದಂತಹ ಮಂಟಪ, ಸುತ್ತಲೂ ಪ್ರಾಕಾರದಲ್ಲಿ ಇರುವಂತಹ 58 ಪುಟ್ಟ ಗುಡಿಗಳು, ಅವುಗಳಲ್ಲಿ ಇರುವಂತಹ ಮೆದುವಾದ ಮರಳುಗಳಿನಿಂದ ಮಾಡಲ್ಪಟ್ಟಿರುವಂತಹ ಶಿವ ವಿಗ್ರಹಗಳು ಈ ದೇವಾಲಯದ ಹಿರಿಮೆಯ ಪ್ರತೀಕಗಳು ಅಂತ ಹೇಳ್ತಾ ಈಗ ಮತ್ತೊಂದು ಭಕ್ತಿಗೀತೆಯನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಸಿದ್ದಲಿಂಗೇಶ್ವರನ ಕುರಿತಾದಂತಹ ಒಂದು ಭಕ್ತಿಗೀತೆಯನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 6:40 ನೀವು ಕೇಳ್ತಾ ಇದ್ರಿ ನಾದಾರ್ಜನೆ ಕಾರ್ಯಕ್ರಮ. ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸನಾಥ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಮಹಾನ್ ಚೋಳ ಅರಸ ರಾಜರಾಜ ಚೋಳನು ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ರಾಜ ಈ ದೇವಾಲಯದ ವಾಸ್ತುಶಿಲ್ಪಕ್ಕೆ ಮನಸ್ಸುಲ್ತಾನೆ. ಆ ಒಂದು ಪ್ರೇರಣೆಯಿಂದ ಆ ವಾಸ್ತುಶಿಲ್ಪಕ್ಕೆ ಮನಸ್ಸುತ್ತಂತಹ ರಾಜ ಆ ದೇವಾಲಯದಿಂದಲೇ ಪ್ರೇರಣೆ ಪಡೆದುಕೊಂಡು ತಂಜಾವೂರಿನಲ್ಲಿ ವಿಶ್ವವಿಖ್ಯಾತ ಬೃಹದೀಶ್ವರ ದೇವಸ್ಥಾನವನ್ನು ಸ್ಥಾಪನೆ ಮಾಡ್ತಾನೆ ಎನ್ನುವಂತಹ ಒಂದು ಇತಿಹಾಸವಿದೆ. ಹಾಗೆ ಈ ದೇವಾಲಯದ ಒಳಾಂಗಣಕ್ಕೆ ಕಾಲಿಡ್ತಿದ್ದ ಹಾಗೆ ಭಿತ್ತಿಗಳಲ್ಲಿ ಸಾಲು ಸಾಲು ಕಂಬಗಳು, ಎಲ್ಲೆಡೆ ಬಾಯಿ ತೆರೆದು ನಮ್ಮನ್ನೇ ದಿಟ್ಟಿಸುವಂತಹ ಭವ್ಯ ಸಿಂಹಗಳ ಶಿಲ್ಪಗಳು ಕಾಣಸಿಗತ್ವೆ. ಹಾಗೆ ಮಧ್ಯದಲ್ಲಿ ಇರುವಂತಹ ಕೈಲಾಸನಾಥನ ಮುಖ್ಯ ಆಲಯದ ಗೋಪುರ ಸಾಧಾರಣ ಎತ್ತರವಿದ್ರೂ ಸಹ ಗರ್ಭಗುಡಿಯಲ್ಲಿ ಕರಿಶಿಲೆಯಲ್ಲಿ ಕೆತ್ತಲಾದಂತಹ ಬೃಹತ್ ಶಿವಲಿಂಗ ನೋಡುಗರ ಕಣ್ಣನ್ನು ತಂಪುಗೊಳಿಸುತ್ತೆ ಅಂತ ಹೇಳ್ತಾ ಶಿವಲಿಂಗನ ಕುರಿತಾದಂತಹ ಮತ್ತೆರಡು ಸ್ತೋತ್ರಗಳು ಮೂಡಿ ಬರ್ತೀವಿ. ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

0: ಸುಪುತ್ರಂ ಸುಜಾನಂ ಸುಮಿತ್ರಂ ಕಳತ್ರಂ ವಿಚಿತ್ರೈ ಸಮಾರಾಧ್ಯ ಮೋಕ್ಷಂ ಪ್ರಯಾತಿ.
1: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ದನಿಯಲ್ಲಿ ಶಿವಾಷ್ಟಕಂ ಲಿಂಗಾಷ್ಟಕಂ ಎರಡನ್ನು ಸಹ ಕೇಳಿ ಬಂದ್ರಿ. ಸಮಯ ಆಗ್ತಾ ಇದೆ 6:48 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದಿನ ನಾದರ್ಶನೆ ಕಾರ್ಯಕ್ರಮದಲ್ಲಿ ಕಾಂಚೀಪುರದಲ್ಲಿ ಇರುವಂತಹ ಕೈಲಾಸನಾಥ ದೇವಾಲಯದ ಕುರಿತು ನಮ್ಮ ಒಂದು ಮಾತು ಸಾಗ್ತಾ ಇತ್ತು. ಸ್ನೇಹಿತರೆ, ಈ ದೇವಾಲಯದ ಪ್ರಾಕಾರದಲ್ಲಿ ಸುತ್ತಾಡುವಾಗ ಶಬರ ಶಂಕರ ವಿಳಾಸದ ಕಥೆಯನ್ನು ಹೇಳುವಂತಹ ಚಿತ್ರಗಳು ನಮ್ಮ ಕಣ್ಣಿಗೆ ಬೆಳೆದ್ವೆ. ಇಡೀ ಭಾರತದಲ್ಲಿ ಬೇರಾವ ದೇವಾಲಯದಲ್ಲಿಯೂ ಸಿಗದೇ ಇರುವಂತಹ ಶಿವನ 64 ಕಲಾ ವೈಭವಯುತ ರೂಪಗಳನ್ನು ನಾವು ಕೇವಲ ಈ ಕೈಲಾಸನಾಥ ದೇವಾಲಯದಲ್ಲಿ ಮಾತ್ರ ನೋಡಬಹುದು. ಇನ್ನು ಕನ್ನಡಿಗರಾದ ನಮಗೆ ಅತ್ಯಂತ ಹೆಮ್ಮೆಯ ಸಂಗತಿ ಏನು ಅಂತ ಹೇಳಿದ್ರೆ, ಈ ದೇವಾಲಯದ ಕಂಬವೊಂದರ ಮೇಲೆ ಕರ್ನಾಟಕದ ಬಾದಾಮಿ ಚಾಳುಕ್ಯ ಅರಸನಾದಂತಹ ಇಮ್ಮಡಿ ವಿಕ್ರಮಾದಿತ್ಯನು ಕಂಚಿಯನ್ನು ಗೆದ್ದ ನೆನಪಿಗಾಗಿ ಕೆತ್ತಿಸಿದಂತಹ ಸುಂದರ ಕನ್ನಡ ಶಾಸನವಿದೆ. ಈ ಶಾಸನ ಇಂದಿಗೂ ಸಹ ಇದೆ, ನಾವು ಅಲ್ಲಿ ಹೋದಾಗ ನೋಡಬಹುದು. ಮತ್ತೆ ಇದು ಅಂದಿನ ಕನ್ನಡಿಗರ ಪರಾಕ್ರಮಕ್ಕೆ ಇರುವಂತಹ ಒಂದು ಜೀವಂತ ಸಾಕ್ಷಿ ಅಂತಾನೆ ಹೇಳಬಹುದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಕಾಂಚೀಪುರದ ಕೈಲಾಸನಾಥ ದೇವಾಲಯ ಕೇವಲ ಒಂದು ಧಾರ್ಮಿಕ ಕೇಂದ್ರ ಅಲ್ಲ, ಅದು ಪಲ್ಲವ ಮತ್ತು ಚಾಳುಕ್ಯರ ಶಿಲ್ಪಕಲಾ ವೈಭವದ ಜೀವಂತ ಸಾಕ್ಷಿ. ಇತಿಹಾಸ, ಸಂಸ್ಕೃತಿ ಹಾಗೆ ಕಲೆಯ ಈ ಒಂದು ಸಂಗಮವನ್ನು ಒಮ್ಮೆಯಾದರೂ ಸಹ ಪ್ರತ್ಯಕ್ಷವಾಗಿ ನೋಡಿಯೇ ಬರಬೇಕು ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ನಾದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ. ಸದ್ಯವಾದಲ್ಲಿ ಈ ಒಂದು ಕಾಂಚೀಪುರ ಕೈಲಾಸನ ದೇವಾಲಯಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ಅಂತ ಹೇಳ್ತಾ ಸ್ನೇಹಿತರೆ ಇಂದಿನ ನಾದರ್ಶನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ಮುಂದೆ ಸರಿಯಾಗಿ 6:50 ಮುಡಿಬರಲಿದೆ ಕನ್ನಡ ರತ್ನ ಭಂಡಾರ. ಹೀಗೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾಟಕ ರಂಗದ ಹಿರಿಯರು ಸುಬ್ಬರಾಯರು. ಸಂಗೀತ ನಾಟಕ ಅಂದರೆ ಇವರದೇ ಹೆಸರು. ಧೀರೋದ್ದಾತ ಪಾತ್ರ, ವೀರ, ಅರ್ಜುನ, ಕಾಳಿದಾಸ ಪಾತ್ರಗಳನ್ನು ಮಾಡಿ ಪ್ರಸಿದ್ದರಾಗಿದ್ದರು ಸುಬ್ಬರಾಯರು. ಲಲಿತ ಕಲೆಗಳಲ್ಲಿ ಕೂಡ ಇವರ ಕೊಡುಗೆ ಅಪಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಾಟಕ ರಂಗದ ಸುಬ್ಬರಾಯರ ಧ್ವನಿ.
4: ಮೊದಲು ನಮ್ಮ ಕಾಲದಲ್ಲಿ ಮೈಕ್ ಮರ್ತಿದ್ದಿಲ್ಲ. 150 ಸ್ಟೇಜ್ನಲ್ಲಿ ನಾವು ಮಾತನಾಡಿದ್ದು ಎಲ್ಲ 4 ಕ್ಲಾಸ್ನವರೆಗೂ ಕೇಳಬೇಕು. ಹಾಗೆ ನಾವು ಹಾಡ್ತಾ ಇದ್ವಿ, ಹಾಗೆ ಮಾತಾಡ್ತೀವಿ, ಹೆಚ್ಚಿರ್ತೀವಿ. ಈಗ ನಮ್ಮ ಶ್ರುತಿಲಿ ಹಾಡೋರು ಭಾಳ ಕಡಿಮೆ. ಒಂದು ಭಾರತ ಓದಬೇಕಾಗಲಿ, ಇನ್ನೇನಾದ್ರು ಒಂದು ಪುರಾಣ ಹೇಳಬೇಕಾಗಲಿ, ರಾಗ ರೂಪದಲ್ಲಿ ಹೇಳಿದರೆ ಒಂದು ಸ್ಯಾಗ್ ಆಗಿರುತ್ತೆ, ಅದನ್ನು ಅರ್ಥವತ್ತಾಗಿ ಹೇಳಿದರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಅದರದ್ದು ಒಂದು ಸಂಪ್ರದಾಯ, ನಮ್ಮದೇ ಒಂದು ಸಂಪ್ರದಾಯ. ಒಂದು ರಾಗದಲ್ಲಿ ವಿಸ್ತಾರವಾಗಿ ಅವರು ಒಂದು ಹಂತ ಮೇಲೆ ಹಂತ ಬರ್ತಾರೆ. ನಮ್ಮದು ರಾಗದ ಎಸೆನ್ಸ್ ಏನಿದ್ರೂ ತೆಗೆದು ಒಂದೇ ಸರ್ತಿ ತೋರಿಸ್ಬೇಕು. ನಮ್ಮ ಕಂದದಲ್ಲಿ ನಮ್ಮ ಕಂದ ಅಷ್ಟೊತ್ತು ಆಡೋದು ಸಾಕು ಹೋಗಯ್ಯ ಅಂತಾರೆ. ಈಗಿನ ಕಾಲಸ್ಥಿತಿಯಿಂದ ತುರ್ತು ಪರಿಸ್ಥಿತಿ ಮತ್ತು ಜನಗಳ ಮೆಂಟಾಲಿಟಿನೇ ಬದಲಾಯಿಸಿ ಹೋಗಿದೆ. ಈಗ ಕೆಲವರೆಲ್ಲ ಸಾಮಾಜಿಕ ನಾಟಕ ನೋಡಬೇಕು ಅಂತಂದರೆ ಹಿಂದಿನ ಹಳೆಯ ನಾಟಕ ನೋಡಬೇಕು ಅಂತಂದರೆ ಬಹಳ ಜನ ಅಪರೂಪ ಇದು ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನು ಯಾವುದೋ ಚಲತಿದ್ದೀನಿ ಅಥವಾ ಗುಬ್ಬಿ ಕಂಪ್ನಿ ನಡೆದು ಅದರಲ್ಲಿ ವಿನಾಯಕರಾವ್ ಪಾತ್ರ ಮಾಡಿದ್ದೀನಿ. ನನಗೆ ಅರ್ಜುನ ಪಾತ್ರ ನನ್ನ ಮನಸ್ಸಿಗೆ ಬಹಳ ಹಿಡಿದಿದೆ. ಆಂಜನೇಯನ ಪಾತ್ರ, ಹಿಂದೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದಾಗೆ ಕಯಾದು ಪಾತ್ರ ನನಗೆ ಬಹಳ ಮೆಚ್ಚುಗೆಯಾಗಿತ್ತು. ಆದರೆ ಇದು ಮುಂದೆ ನಷ್ಟ ಹೋಗುತ್ತೆ ಅಂತ ನಾನೇನು ಹೇಳಿಕ್ಕೆ ಸಾಧ್ಯವಿಲ್ಲ. ಮುಂದೆ ಹಿಂದಿನವರು ನಮ್ಮ ಹಿಂದಿನವರೆಲ್ಲ ನಮ್ಮ ಕಾಲಕ್ಕೆ ಇದಾಗೋಯ್ತಪ್ಪ, ಮುಂದೆ ಯಾರು ಹೋಗ್ತಾರೋ ಏನೋ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಈಗ ನಾವು ಹಾಗೆ ಯೋಚನೆ ಬಂದರೂ ಆ ಹಿಂದಿನವ್ರ ನೆನಪಿನಿಂದ ಆ ಹಿಂದಿನವ್ರ ಪರಂಪರೆಯಾಗಿ ನಾವು ಹೇಗೆ ಬಂದು ಹಾಗೆ ನಮ್ಮ ಪರಂಪರೆಯಾಗಿ ಮುಂದೆ ಯಾರು ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಅಳಿಸೋಲ್ಲ ಅಂತ ನನಗೆ ನಂಬಿಕೆ ಇದೆ.
3: ಇವತ್ತಿನ ರತ್ನಭಂಡಾರದಲ್ಲಿ ನಾಟಕ ರಂಗದ ಸುಬ್ಬರಾಯರ ಧ್ವನಿಯನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
5: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನಿಷ್ಟದ ಹಾಡಾದ್ರೂ ಕೇಳಿದ್ರೆ

0: ಮಾಡ್ಲಿ?
1: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
5: ಮನದಾಗಸಕ್ಕೆ ಲಗ್ಗೆ ಇಟ್ಟು
0: ಮನಗೆದ್ದ ದನಿಗಳು
5: ಮತ್ತೊಮ್ಮೆ ಮಗದೊಮ್ಮೆ
0: ಮನ ಕದಿಯೋ ಕ್ಷಣಗಳು
5: ಮರೆಯದೆ ಕೇಳಿ
0: ನವಿಲುಗರಿ ಪ್ರತಿದಿನ 12:05-1:10
5: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳಲ್ಲಿ.

ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಫ್ರಾನ್ಸ್ ದೇಶಸ್ಯ ಎವಿಯನ್ ನಗರಂ ಅದ್ಯ ಆರಭ್ಯಮಾಣಸ್ಯ ದ್ವಿಪಂಚಾಶತ್ತಮಸ್ಯ G7 ಶಿಖರ ಸಮ್ಮೇಳನಸ್ಯ ಆಯೋಜನಾಯ ಸಜ್ಜಃ ಅಸ್ತಿ. ಆಲ್ಪಸ್ ಪರ್ವತಶ್ರೇಣ್ಯಾಃ ಲೇಮನಾಖ್ಯ ಸರೋವರಸ್ಯ ಚ ಮಧ್ಯೆ ಸ್ಥಿತಂ ಸುರಮ್ಯಂ ಲೆಕ್ಸ್ಯಾಂಡ್ ನಗರಂ ವೈಶ್ವಿಕಕೂಟನೀತೇಃ ಕೇಂದ್ರರೂಪೇಣ ಪರಿವರ್ತಿತಮಸ್ತಿ. ಯತ್ರ ನೇತಾರಃ ಪ್ರತಿನಿಧಯಶ್ಚ ತ್ರಿದಿವಸೀಯೇಸ್ಮಿನ್ ಕಾರ್ಯಕ್ರಮೆ ಆಗಚ್ಛಂತಿ. ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿಃ ಇಮ್ಯಾನುವಲ್ ಮ್ಯಾಕ್ರೋನ್ ಅದ್ಯ ಅಪರಾಹ್ನೆ ಅಮೆರಿಕಾ, ಯುನೈಟೆಡ್ ಕಿಂಗ್ಡಮ್, ಕನಾಡಾ, ಜರ್ಮನಿ, ಇಟಲಿ, ಜಪಾನ್ ಇತ್ಯಾದೀನಾಂ G7 ರಾಷ್ಟ್ರಾಣಾಂ ನೇತೃಣಾಂ ಯುರೋಪೀಯ ಪರಿಷದಃ ಯುರೋಪೀಯ ಆಯೋಗಸ್ಯ ಚ ಅಧ್ಯಕ್ಷೈಃ ಸಹ ಔಪಚಾರಿಕ ರೂಪೇಣ ಸ್ವಾಗತಂ ಕರಿಷ್ಯತಿ. ಅಯಂ ಶಿಖರ ಸಮ್ಮೇಳನಂ ತಸ್ಮಿನ್ ಸಮಯೇ ಭವತಿ ಯದಾ ವಿಶ್ವಂ ಭೂರಾಜನೈತಿಕ ಸಂಕಟೈಃ ಆರ್ಥಿಕ ಅನಿಶ್ಚಿತತಯಾ ನೂತನ ಪ್ರೌದ್ಯೋಗಿಕೀನಾಂ ದ್ರುತ ವಿಕಾಸೇನ ಚ ಗ್ರಸಿತಮಸ್ತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ವಃ ಔಟ್ರೀಚ್ ಇತ್ಯೇತೇಷು ಸತ್ರೇಷು ಭಾಗಂ ಗ್ರಹಿಷ್ಯತಿ. ಶಿಖರ ಸಮ್ಮೇಳನೆ ಭಾರತಸ್ಯ ಸಹಭಾಗಿತ್ವೇನ ಪ್ರಮುಖ ವೈಶ್ವಿಕ ವಿಷಯೇಷು ಚರ್ಚಾಸು ಯೋಗದಾನಂ ಕುರ್ವನ್ ವೈಶ್ವಿಕ ದಕ್ಷಿಣಸ್ಯ ಪ್ರಾಥಮಿಕತಾಃ ಚಿಂತಾಃ ಚ ಪ್ರಕಾಶಯಿತುಂ ಅವಸರಾಃ ಪ್ರಾಪ್ಯಂತೆ. ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಫ್ರಾನ್ಸ್ ದೇಶಸ್ಯ ರಾಷ್ಟ್ರಪತಿನ ಇಮ್ಯಾನುವಲ್ ಮ್ಯಾಕ್ರೋನ್ ಇತ್ಯನೇನ ಸಹ ವಿಸ್ತೃತ ಚರ್ಚಾಂ ವಿಧಾಯ ಭಾರತ ಫ್ರಾನ್ಸ್ ವಿಶೇಷ ವೈಶ್ವಿಕ ಸಾಮರಿಕ ಸಹಭಾಗಿತ್ವಂ ಸುದೃಢಂ ಕರ್ತುಂ ಚರ್ಚಾಸು ಭಾಗಂ ಅಗೃಹನ್ ಫ್ರಾನ್ಸ್ ದೇಶಸ್ಯ ನೀಸ್ ನಗರಸ್ಯ ಸ್ವಯಾತ್ರಾ ಸಮಾಪಿತಾ. ವಿದೇಶ ಮಂತ್ರಾಲಯೇನ ಪ್ರಧಾನಮಂತ್ರಿಣಃ ನರೇಂದ್ರ ಮೋದಿನಃ ಫ್ರಾನ್ಸ್ ದೇಶಸ್ಯ ಯಾತ್ರಾಯಾಃ ಪರಿಣಾಮೆ ವಿಶೇಷ ಸೂಚನಾಃ ಪ್ರದತ್ತಾಃ. ಸೂಚನಾಯಾಂ ವಿದೇಶ ಸಚಿವಃ ವಿಕ್ರಮ ಮಿಶ್ರಿ ಫ್ರಾನ್ಸ್ ಭಾರತ ನವಾನ್ವೇಷಣಸ್ಯ ಮಾರ್ಗಚಿತ್ರಂ ತ್ರಿಂಶೋತ್ತರ ದ್ವಿಸಹಸ್ರಂ ಇತಿ ಅಸ್ಯಾಃ ಯಾತ್ರಾಯಾಃ ಪ್ರಮುಖಂ ಪರಿಣಾಮಂ ಇತಿ ವರ್ಣಿತವಾನ್. ಯಸ್ಯೋದ್ದೇಶ್ಯಂ ಮಹತ್ವಪೂರ್ಣ ಉದಯೋನ್ಮುಖ ಪ್ರೌದ್ಯೋಗಿಕೀಷು ಕೃತ್ರಿಮ ಬುದ್ಧಿಮತ್ತಾ ಸಂಶೋಧನೇಷು ಶೈಕ್ಷಣಿಕ ವಿನಿಮಯೇಷು ಚ ಸಹಯೋಗಂ ಸುದೃಢಂ ಕರ್ತುಮಸ್ತಿ. ಉತ್ತರ ಪ್ರದೇಶಸ್ಯ ಗೌತಮ ಬುದ್ಧ ನಗರಸ್ಯ ಜೇವರ ನಗರೆ ಸ್ಥಿತಾತ್ ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕಾತ್ ವಾಣಿಜ್ಯ ವಿಮಾನ ಸೇವಾಃ ಅದ್ಯ ಆರಭ್ಯಂತೆ. ಇಂಡಿಗೋ ಏರ್ಲೈನ್ಸ್ ಸಂಸ್ಥೆಯಾ ಪ್ರಥಮಂ ವಿಮಾನಂ ಲಖನೌತಃ ಪ್ರಾತಃ 5:07 ಪ್ರಚಾಲಯಿಷ್ಯತೆ. ನೊಯ್ಡಾ ಅಂತಾರಾಷ್ಟ್ರೀಯ ವಿಮಾನ ಸ್ಥಾನಕ್ಕೆ ಪ್ರಾತಃ 5:08 ತದ್ವಿಮಾನಂ ಆಗಮಿಷ್ಯತಿ. ತದನಂತರಂ ನೊಯ್ಡಾ ನಗರಾತ್ ಬೆಂಗಳೂರು ನಗರಂ ಪ್ರತಿ ಪ್ರಥಮಂ

ನಿಯಮಿತಂ ವಾಣಿಜ್ಯಿಕ ವಿಮಾನಂ ಅಪಿ ಪ್ರಚಲಿಷ್ಯತಿ. ಏಕಂ ವಿಮಾನಂ ಲಖನೌ ನಗರಂ ಪ್ರತಿ ಪ್ರಸ್ಥಾಷ್ಯತಿ. ಜೇವರಸ್ಯ ಎಂಎಲ್ಎ ಧೀರೇಂದ್ರ ಸಿಂಹೇನ ಸಹ ಪ್ರಥಮೆ ವಿಮಾನೆ ವಿಂಶತಿ ಮಹಿಳಾಭಿಃ ಸಹ ದ್ವಿಸಪ್ತತ್ಯಧಿಕೈಕಶತಂ ಯಾವತ್ ಕೃಷಕಾಃ ಭವಿಷ್ಯಂತಿ. ಏತೆ ಕೃಷಕಾಃ ತೇ ಸಂತಿ ಯೇಷಾಂ ಭೂಮಿಃ ವಿಮಾನಸ್ಥಾನಕಸ್ಯ ಕೃತೆ ಅಧಿಗೃಹೀತಾ ಆಸೀತ್. ಲಖನೌ ನಗರಂ ಪ್ರಾಪ್ಯ ಏತೆ ಕೃಷಕಾಃ ಮುಖ್ಯಮಂತ್ರಿಣಾ ಯೋಗಿ ಆದಿತ್ಯನಾಥೇನ ಸಹ ಮಿಲಿತ್ವಾ ಕಾರ್ತಜ್ಞತಾಂ ಪ್ರಕಟಯಿಷ್ಯಂತಿ. ಅದ್ಯ ವಿಶ್ವ ವಾಯು ದಿವಸಃ ಆಚರ್ಯತೆ. ಪವನ ಶಕ್ತೇಃ ಜಲವಾಯು ಪರಿವರ್ತನಂ ಪ್ರತಿರೋಧೇ ತಸ್ಯಾಂ ಭೂಮಿಕಾಂ ಚ ಪ್ರೋತ್ಸಾಹನಾಯ ಪ್ರತಿವರ್ಷಂ ಜೂನ ಮಾಸಸ್ಯ ಪಂಚದಶ ದಿನಾಂಕೇ ಅಯಂ ದಿವಸಃ ಆಚರ್ಯತೆ. ಭಾರತಂ ಅದ್ಯ ಗೋವಾ ರಾಜ್ಯೆ ಷಡ್ವಿಂಶತ್ಯಧಿಕ ದ್ವಿಸಹಸ್ರತಮ ವರ್ಷಸ್ಯ ವೈಶ್ವಿಕ ವಾಯು ದಿವಸ ಸಮ್ಮೇಳನಸ್ಯ ಆಯೋಜನಂ ಕರಿಷ್ಯತಿ. ಸಮ್ಮೇಳನೆ ಸರ್ವಕಾರೇಣ ನಿಯಾಮಕೈಃ ವಿಕಾಸಕೈಃ ನಿರ್ಮಾತೃಭಿಃ ವಿಶೇಷಜ್ಞೈಃ ಚ ಸಹ ಪೂರ್ಣೋಪವೇಶನಂ ಕರಿಷ್ಯತಿ. ಮಹಿಳಾನಾಂ ಐಸಿಸಿ ವಿಂಶತಿ ಪ್ರತಿವಿಂಶತಿ ವಿಶ್ವ ಚಷಕ ಕ್ರೀಡಾಯಾಂ ವರ್ಮಿಂಗಂ ನಗರಸ್ಯ ಎಜ್ವೆಸ್ಟನ್ ನಗರೆ ಗ್ರೂಪೆ ಕ್ರೀಡಾಯಾಂ ಭಾರತೇನ ಪಾಕಿಸ್ತಾನದಲಂ ಚತುಷ್ಷಷ್ಠಿ ಧಾವನಾಂಕೈಃ ಪರಾಜಿತಂ ಇತಿ ವಾರ್ತಾಃ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
2: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
3: ಸಣ್ಣ ತೆರೆಯ ಧಾರಾವಾಹಿ ನೆನಪು,
1: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
2: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
1: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
3: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಹಿಂದೆ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
2: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.

0: ಬೆಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
4: ಸಮಯ ಆಗ್ತಾ ಇದೆ 7:04:52 ಮುಂದೆ ಸರಿಯಾಗಿ 7:05 ಮೂಡಿ ಬರಲಿದೆ ಪ್ರದೇಶ ಸಮಾಚಾರ

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ, ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ, ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್, ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಈಗ ವಾರ್ತೆಗಳ ವಿವರ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನಾಚರಣೆ. ಪ್ರಸ್ತುತ ನೀತಿಗಳು ಮತ್ತು ಕಾರ್ಯಸಾಧ್ಯತೆ ಮಧ್ಯೆ ಹಿರಿಯರ ಹಕ್ಕುಗಳ ರಕ್ಷಣೆ, ಇಳಿ ವಯಸ್ಸಿನಲ್ಲಿ ನೆಮ್ಮದಿ ಖಾತ್ರಿಪಡಿಸುವತ್ತ ವ್ಯಕ್ತಿ, ಸಮುದಾಯ ಮತ್ತು ಸಂಸ್ಥೆಗಳು ವೃದ್ಧರ ಮೇಲಿನ ದೌರ್ಜನ್ಯವನ್ನು ಗುರುತಿಸಿ ಪರಿಹರಿಸಲು ಜಾಗತಿಕ ಕ್ರಮಕ್ಕೆ ವಿಶ್ವಸಂಸ್ಥೆ ಕರೆ ನೀಡಿದೆ. ಈ ಕುರಿತು ಒಂದು ವರದಿ.
1: ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಹಿರಿಯ ನಾಗರಿಕರ ರಕ್ಷಣೆ ಹಾಗೂ ಯೋಗಕ್ಷೇಮಕ್ಕಾಗಿ ಮಹತ್ವದ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿದೆ. ಹಿರಿಯ ನಾಗರಿಕರಿಗೆ ಸುಲಭ ಹಾಗೂ ಕೈಗೆಟಕುವ ಸಮಗ್ರ ಆರೋಗ್ಯ ಸೇವೆಯನ್ನು ಒದಗಿಸಲು ನ್ಯಾಷನಲ್ ಪ್ರೋಗ್ರಾಂ ಫಾರ್ ದಿ ಹೆಲ್ತ್ ಕೇರ್ ಆಫ್ ದಿ ಎಲ್ಡರ್ಲಿ ಎಂಬ ಯೋಜನೆಯನ್ನು ಕೇಂದ್ರ ಸರ್ಕಾರ ರೂಪಿಸಿದ್ದು, 60 ವರ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆಗಟ್ಟುವಿಕೆ, ಅನಾರೋಗ್ಯ ಗುಣಪಡಿಸುವಿಕೆ ಮತ್ತು ಅಗತ್ಯವಿದ್ದರೆ ಪುನರ್ವಸತಿ ಕಲ್ಪಿಸುವತ್ತ ಕೇಂದ್ರೀಕರಿಸಿದೆ. ಕಳೆದ ಏಪ್ರಿಲ್ 1 ಹಿರಿಯ ನಾಗರಿಕರ ಯೋಗಕ್ಷೇಮಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದೆ.
0: ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯನಗರ ಜಿಲ್ಲೆಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಿದ್ದು, ಕಳೆದ ಏಪ್ರಿಲ್ನಿಂದ ಇಲ್ಲಿಯವರೆಗೆ ಒಟ್ಟು 16 ದೂರುಗಳು ದಾಖಲಾಗಿವೆ. ಆ ಪೈಕಿ 6 ದೂರುಗಳು ಇತ್ಯರ್ಥಗೊಂಡಿವೆ. ಹಿರಿಯ ನಾಗರಿಕರು ಹಾಗೂ ವಿಶೇಷಚೇತನರ ಸಬಲೀಕರಣ ಇಲಾಖೆಯ ವಿಜಯನಗರ ಜಿಲ್ಲೆ ಉಪನಿರ್ದೇಶಕಿ ಅನುಪಮಾ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ನಮ್ಮಲ್ಲಿ ಜಿಲ್ಲಾ ಸಂಯೋಜಕರಂತೇಳಿ ನಾವು ಜಿಲ್ಲಾ ಸಹಾಯವಾಣಿಯನ್ನ ಮಾಡಿದೀವಿ. 1090 ಕರೆ ಮಾಡಿದಲ್ಲಿ ಹಿರಿಯ ನಾಗರಿಕರಿಗೆ ಯಾವುದೇ ಒಂದು ಸಮಸ್ಯೆ ಬಂದಲ್ಲೂ ಸಹ ಅವರಿಗೆ ಪರಿಹಾರ ನೀಡಲಾಗುತ್ತದೆ. ವೃದ್ಧಾಪ್ಯ ವೇತನ ಇದೆ. 60 ವರ್ಷ ಮೇಲ್ಪಟ್ಟವರಿಗೆ 600 ರೂಪಾಯಿ ಮಾಸಿಕವಾಗಿ ಇರುತ್ತೆ. 65 ವರ್ಷ ಮೇಲ್ಪಟ್ಟವರಿಗೆ 1200 ರೂಪಾಯಿ ಮಾಸಾಸನ ಇರುತ್ತೆ. ವೃದ್ಧರು ಹ್ಯಾಂಡಿಕ್ಯಾಪ್ಡ್ ಇದ್ರೆ ಅವರಿಗೆ 1200 ರೂಪಾಯಿ ಮಾಸಾಸನವನ್ನ ಕೊಡಲಾಗುತ್ತದೆ. ಗುರುತಿನ ಚೀಟಿಯನ್ನು ಸಹ ನಮ್ಮ ಇಲಾಖೆಯಿಂದ ನೀಡಲಾಗುತ್ತದೆ. ಬಸ್ ಪಾಸ್ 25% ಅವ್ರಿಗೆ ರಿಯಾಯಿತಿಯನ್ನು ಕೊಡಲಾಗುತ್ತೆ. ಟ್ರೈನ್ ಪಾಸ್ ಅಲ್ಲಿ 40% ಇರುತ್ತೆ. ಫ್ಲೈಟ್ ಸಹ 40% ಅವರಿಗೆ ರಿಯಾಯಿತಿ ನೀಡಲಾಗುತ್ತದೆ. ಆಪ್ತ ಸಮಾಲೋಚನೆ ಬೇಕು ಅಂದ್ರೂ ಸಹ ಸಹಾಯವಾಣಿಯಲ್ಲಿ ಸಿಗುತ್ತದೆ. ಕೌಟುಂಬಿಕ ದೌರ್ಜನ್ಯ, ಮಕ್ಕಳು ಸರಿಯಾಗಿ ನೋಡ್ಕೊಳ್ಳದೆ ಇರೋದು, ಈ ತರ ಇದ್ದಲ್ಲಿ ದೂರನ್ನು ಸಲ್ಲಿಸಬಹುದು. ಎಸ್ಪಿ ಕಚೇರಿಯಲ್ಲಿ ಇರುತ್ತೆ. ವೃದ್ಧರಿದ್ದಲ್ಲಿ ಅವ್ರಿಗೆ ಯಾರು ನೋಡ್ಕೊಳ್ಳಕ್ಕೆ ಇಲ್ಲದೆ ಇರತಕ್ಕಂತ ಸಮಯದಲ್ಲಿ ಕೂಡ್ಲಿಗಿಯಲ್ಲಿ ನಮ್ಮ ಒಂದು ವೃದ್ಧಾಶ್ರಮ ಇದೆ, ಉಚಿತವಾಗಿ ಅವರನ್ನ ಅಲ್ಲಿ ಇರಿಸಿಕೊಳ್ಳಲಾಗುತ್ತದೆ.
0: ಇಂದು ಜಾಗತಿಕ ಪವನಶಕ್ತಿ ದಿನ. ಕೇಂದ್ರ ನವ ಹಾಗೂ ನವೀಕರಿಸಬಹುದಾದ ಇಂಧನ ಸಚಿವಾಲಯ ಇಂದು ಗೋವಾದಲ್ಲಿ ಪವನಶಕ್ತಿ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಗೆ ಎಂಬ ವಿಷಯದಡಿ ರಾಷ್ಟೀಯ ಸಮ್ಮೇಳನ ಆಯೋಜಿಸಿದೆ. ಜಾಗತಿಕ ಹವಾಮಾನ ಗುರಿ ಸಾಧನೆಯಲ್ಲಿ ಪವನಶಕ್ತಿಯ ನಿರ್ಣಾಯಕ ಪಾತ್ರವನ್ನು ಈ ರಾಷ್ಟೀಯ ಸಮ್ಮೇಳನ ಧ್ವನಿಸುತ್ತದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ, ಭಾರತೀಯ ಸೌರಶಕ್ತಿ ನಿಗಮ, ಭಾರತೀಯ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆ, ರಾಷ್ಟೀಯ ಪವನಶಕ್ತಿ ಸಂಸ್ಥೆ, ಗ್ರಿಡ್ ಇಂಡಿಯಾ, ಭಾರತೀಯ ಪವನ ಟರ್ಬೈನ್ ತಯಾರಕರ ಸಂಘ ಸೇರಿದಂತೆ ಕೈಗಾರಿಕಾ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ಭಾರತ ವಿಶ್ವದ 4ನೇ ಅತಿದೊಡ್ಡ ಪವನ ವಿದ್ಯುತ್ ಮಾರುಕಟ್ಟೆಯಾಗಿದೆ. 2030 ವೇಳೆಗೆ 100 ಗಿಗಾವ್ಯಾಟ್, 2070 ವೇಳೆಗೆ 500 ಗಿಗಾವ್ಯಾಟ್ ನವೀಕರಿಸಬಹುದಾದ ವಿದ್ಯುತ್ ಸಾಮರ್ಥ್ಯ ಮತ್ತು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಭಾರತದ ಗುರಿಗೆ ಪವನಶಕ್ತಿ ಮುಖ್ಯವಾಗಿದೆ. ಜಾಗತಿಕ ಪವನ ದಿನ 2026 ಶುದ್ದ ಇಂಧನ ಮಾರ್ಗಸೂಚಿ ರೂಪಿಸುವಲ್ಲಿ ಪ್ರಮುಖ ಮೈಲುಗಲ್ಲಾಗಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಳೆದ 12 ವರ್ಷಗಳಲ್ಲಿ ಭಾರತ ಗಮನಾರ್ಹ ಪ್ರಗತಿ ಮತ್ತು ಪರಿವರ್ತನೆ ಕಂಡಿದೆ ಎಂದು ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಬೆಂಗಳೂರು ಬಳಿಯ ದೇವನಹಳ್ಳಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಅವರು ಮಾತನಾಡಿದರು. ಯುಪಿಐ, ಡಿಜಿಟಲ್ ಪೇಮೆಂಟ್, ವಂದೇ ಭಾರತ್ ಸೇರಿದಂತೆ ಅಮೃತ್ ರೈಲು ನಿಲ್ದಾಣಗಳು, ವಾಯುಯಾನ ಸೇವೆ ಮತ್ತು ಕೈಗಾರಿಕಾ ಕಾರಿಡಾರ್ಗಳು ಹಾಗೂ ಏಮ್ಸ್ ಮತ್ತು ಐಐಟಿಗಳ ಸ್ಥಾಪನೆ ರಾಷ್ಟವನ್ನು 2047 ವೇಳೆಗೆ ವಿಕಸಿತ ಭಾರತವಾಗಿಸಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಶ್ರೀಸಾಮಾನ್ಯನಿಗೆ ಸಾಮಾಜಿಕ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದಾಗಿದ್ದು, ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಜನರ ವಿಶ್ವಾಸ ಉಳಿಸುವ ಜವಾಬ್ದಾರಿ ವಕೀಲರ ಮೇಲಿದೆ ಎಂದು ರಾಜ್ಯ ಉಚ್ಚ ನ್ಯಾಯಾಲಯದ ಆಡಳಿತ ನ್ಯಾಯಮೂರ್ತಿ ಎಚ್ಪಿ ಸಂದೇಶ್ ತಿಳಿಸಿದ್ದಾರೆ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ 4ನೇ ವಲಯ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಕಕ್ಷಿದಾರರು ನ್ಯಾಯದ ವಿಶ್ವಾಸದಿಂದ ನ್ಯಾಯಾಲಯಕ್ಕೆ ಬಂದಾಗ ಅವರ ಹಿತರಕ್ಷಣೆ ವಕೀಲರ ಕರ್ತವ್ಯ ಎಂದರು. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯವಾಗಿದೆ ಎಂದು ಹಿರಿಯ ವಿದ್ವಾಂಸ ಡಾ ಎವಿ ನಾವಡ ಹೇಳಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರಿನ ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ತುಳು ಭವನದಲ್ಲಿ ಆಯೋಜಿಸಿದ್ದ ತುಳು ಭಾಷೆಗೆ ಅನುವಾದಿಸಲಾದ ಕನಕದಾಸರ ಸಮಗ್ರ ಸಾಹಿತ್ಯ ಕೃತಿಗಳ ಸಂವಾದ ಹಾಗೂ ಕಾವ್ಯವಾಚನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ರಾಜ್ಯ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ತಾರಾನಾಥ್ ಗಟ್ಟಿ ಕಾಪಿಕಾಡ್ ಅಧ್ಯಕ್ಷತೆ ವಹಿಸಿದ್ದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ 2024 ಸಾಲಿನ ಅಕಾಡೆಮಿ ರತ್ನ ಪುರಸ್ಕಾರಕ್ಕೆ ನಾಡಿನ ಖ್ಯಾತ ಮೃದಂಗ ವಿದ್ವಾನ್ ಬೆಂಗಳೂರಿನ ಆನೂರು ಅನಂತಕೃಷ್ಣ ಶರ್ಮಾ ಭಾಜನರಾಗಿದ್ದಾರೆ. 28ಕ್ಕೂ ಹೆಚ್ಚು ವಾದ್ಯಗಳನ್ನು ನುಡಿಸಬಲ್ಲ ಅಪರೂಪದ ಕಲಾವಿದ ವಿದ್ವಾನ್ ಶರ್ಮಾ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
6: ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯಲ್ಲಿಂದ ಪ್ರಶಸ್ತಿ ಕೊಟ್ಟಿದ್ದಾರೆ. ಇದು ಬಹಳ ಸಂತೋಷವಾಗಿದೆ. ನನ್ನ ಸಾಧನೆ ಅಧ್ಯಯನ ಸಂಗೀತದಲ್ಲಿ ಅಷ್ಟು ಯೋಗ್ಯ ಇದ್ದೀನೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಇಷ್ಟು ದಿನದ ಒಂದು ಶ್ರಮಕ್ಕೆ ಸಿಕ್ಕ ತಕ್ಕ ಫಲ ಅಂತ ಅನ್ಕೊಂಡಿದ್ದೀನಿ. ಇನ್ನು ಮೇಲೆ ಇನ್ನೂ ಹೆಚ್ಚಿನ ಸಂಗೀತದ ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಸಂಗೀತ ಅಥವಾ ಸಾಂಸ್ಕೃತಿಕವಾಗಿ ಯಾವುದೇ ಆಗ್ಲಿ, ನಾಟಕ ಇರ್ಬೋದು, ನೃತ್ಯ ಇರ್ಬೋದು, ಜಾನಪದ, ಅದನ್ನ ಉಳಿಸ್ಕೊಂಡು

0: ಮಾಡಿಕೊಂಡು ಬೆಳೆಸ್ಕೊಂಡು ಪರಂಪರೆಯನ್ನ ಮುಂದುವರ್ಕೊಂಡು ಬರಬೇಕು ಅಂದ್ರೆ ಯುವ ಜನರು ಬಹಳ ಬೇಕು. ನಮ್ಮ ಭಾರತೀಯ ಸಂಸ್ಕೃತಿ ಮುಖ್ಯವಾಗಿ ಎರಡು ರೀತಿಯಾದಂತಹ ಸಂಗೀತ ಬಹಳ ಪ್ರಚಲಿತ, ದಕ್ಷಿಣಾದಿ ಉತ್ತರಾದಿ ಅಂತ. ತಿವು ಅಷ್ಟೇ, ಭರತನಾಟ್ಯ, ಕೂಚಿಪುಡಿ, ಕಥಕ್, ಚಾ, ಒಡಿಸಿ, ವೈವಿಧ್ಯಮಯವಾದ ದೇಶ ನಮ್ದು. ವಾದ್ಯಗಳಿರಬಹುದು, ಒಂದೊಂದು ರಾಜ್ಯಗಳಲ್ಲಿ ಒಂದೊಂದು ರೀತಿಯಾದಂತಹ ಕಲೆ ಸೀಮಂತವಾಗಿದೆ. ನಮ್ಮ ಪೋಷಕರು ಕೂಡ ಸಾಂಸ್ಕೃತಿಕ ಕಲೆಗಳಲ್ಲಿ ಮಕ್ಕಳನ್ನ ಅರಿವು ಮೂಡಿಸುವಂತೆ ಮಾಡಬೇಕು ಅಂತ ನನ್ನ ಕಳಕಳಿಯ ಪ್ರಾರ್ಥನೆ.
1: ಈಗ ಸಂಕ್ಷಿಪ್ತ ಸುದ್ದಿಗಳು. ಹಾಸನ ಜಿಲ್ಲೆ ಗೋರೂರು ಬಳಿ ಹೇಮಾವತಿ ಜಲಾಶಯದ ಹಿನ್ನೀರಿನ ಶೆಟ್ಟಿಹಳ್ಳಿ ಚರ್ಚ್ ಬಳಿ ಈಜಲು ತೆರಳಿದ್ದ ಮೂವರು ಯುವಕರು ಸಾವನ್ನಪ್ಪಿದ್ದಾರೆ. ಬೆಳಗಾವಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆರಂಭಿಸಿದ ನಮ್ಮ ಕ್ಲಿನಿಕ್ ಅನ್ನು ಶಾಸಕ ಆಸಿಫ್ ಸೇಠ್ ಉದ್ಘಾಟಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶಾ ಧಾಮ್ಜಿ ಜಾಧವ್ಜಿ ಛೇಡಾ ಸ್ಮಾರಕ ರಾಷ್ಟೋತ್ಥಾನ ರಕ್ತನಿಧಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಹಿನ್ನೆಲೆ ಇಂದು ಜನಜಾಗೃತಿ ಜಾಥಾ ಆಯೋಜಿಸಿದೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ರಸಗೊಬ್ಬರ ಕೃತಕ ಅಭಾವ ಸೃಷ್ಟಿಸಿದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಕೃಷಿ ಇಲಾಖೆ ನಿರ್ದೇಶಕರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ವಿಶ್ವ ಹಿರಿಯ ನಾಗರಿಕರ ಮೇಲಿನ ದೌರ್ಜನ್ಯ ತಡೆ ಜನಜಾಗೃತಿ ದಿನಾಚರಣೆ. ವಿಶ್ವ ಪವನಶಕ್ತಿ ದಿನಾಚರಣೆ, ಗೋವಾದಲ್ಲಿ ಇಂದು ರಾಷ್ಟ್ರೀಯ ಸಮ್ಮೇಳನ. ಶ್ರೀಸಾಮಾನ್ಯನಿಗೆ ನ್ಯಾಯ ದೊರಕಿಸುವಲ್ಲಿ ನ್ಯಾಯಾಂಗದ ಪಾತ್ರ ಮಹತ್ವದ್ದು, ನ್ಯಾಯಮೂರ್ತಿ ಎಚ್ಪಿ ಸಂದೇಶ್. ಭಾಷೆಯ ಬೆಳವಣಿಗೆಗೆ ಅನುವಾದ ಬಹುಮುಖ್ಯ ಸಾಧನ, ವಿದ್ವಾಂಸ ಎವಿ ನಾವಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕ್ ಅಲ್ಲಿ ಯೋರ್ಸ್.
1: ಮುಂಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
2: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
3: ಎದೆ ತುಂಬಿ ಹಾಡಿದೆನು
1: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
2: ಎಲ್ಲೆ ಮೀರಿದ ಪ್ರೇಮ ಸಿಂಚನ
4: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
1: ಒಲವ ಸಾಂಗತ್ಯಕ್ಕಾಗಿ ಆತರೆವ ಜೀವಕ್ಕೆ
2: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
1: ಭಾವಸ್ಪಂದನ
2: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
5: ಸ್ನೇಹಿತರೆ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಸಮಯ ಆಗ್ತಾ ಇದೆ 7:17 ಕನ್ನಡ ಕಾಮನಬಿಲ್ಲಿನಲ್ಲಿ ಭಾವಸ್ಪಂದನ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಪ್ರತಿಯೊಂದು ಮಗುವು ಹುಟ್ಟತಾನೆ ವಿಶ್ವಮಾನವ ಆಗಿರುತ್ತೆ. ಬೆಳೀತಾ ಬೆಳೀತಾ ನಾವು ಅದನ್ನು ಅಲ್ಪಮಾನವನ್ನಾಗಿ ಮಾಡಿಬಿಡ್ತೀವಿ, ಮತ್ತು ಅದನ್ನು ವಿಶ್ವಮಾನವನನ್ನಾಗಿ ಮಾಡೋದೇ ವಿದ್ಯೆಯ ಕರ್ತವ್ಯವಾಗಬೇಕು. ಹುಟ್ಟುವಾಗ ವಿಶ್ವಮಾನವನಾಗಿಯೇ ಹುಟ್ಟಿದಂತಹ ಮಗುವನ್ನು ನಾವು ದೇಶ, ಭಾಷೆ, ಮತ ಜಾತಿ, ಜನಾಂಗ, ವರ್ಣ ಹೀಗೆ ಇತ್ಯಾದಿ ಉಪಾಧಿಗಳಿಂದ ಬದ್ಧನನ್ನಾಗಿ ಮಾಡ್ತೀವಿ. ಅವೆಲ್ಲವುಗಳಿಂದ ಪಾರಾಗಿ ಅವನನ್ನು ಬದ್ಧನನ್ನಾಗಿ, ಅಂದರೆ ವಿಶ್ವಮಾನವನನ್ನಾಗಿ ಪರಿವರ್ತನೆ ಮಾಡುವುದು ನಮ್ಮ ವಿದ್ಯೆ, ಸಂಸ್ಕೃತಿ, ನಾಗರಿಕತೆ ಎಲ್ಲದರ ಆದ್ಯ ಕರ್ತವ್ಯವಾಗಬೇಕು. ಸ್ನೇಹಿತರೆ, ಪ್ರಪಂಚದ ಮಕ್ಕಳೆಲ್ಲ ಅನಿಕೇತನರಾಗಬೇಕು ಅಂತ ಹೇಳ್ತಾ ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ವಿಶ್ವಮಾನವ ಗೀತೆ ಅನಿಕೇತದಲ್ಲಿ ಹೇಳ್ತಾರೆ. ಈಗ ಮುಡಿ ಬರ್ತಾ ಇದೆ ಕುವೆಂಪು ಅವರ ಒಂದು ರಚನೆ, ಎಲೆನ್ ಶಾಸ್ತ್ರಿ ಅವರ ದನಿಯಲ್ಲಿ ಓ ನನ್ನ ಅಚೇತನ ಕೇಳ್ತಾರಿ. ಇದು 101.3 ಕನ್ನಡ ಕಾಮನಬಿಲ್ಲು.

0: ಎಂ ಎನ್ ವ್ಯಾಸರಾವ್ ಅವರ ಒಂದು ರಚನೆಯನ್ನು ಕೇಳಿಬಂದ್ರಿ. ಅರ್ಚನಾ ಉಡುಪ ಅವರ ದನಿಯಲ್ಲಿ ನೀನು ಮಾಮರ ವಾದೆ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 7:30. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಭಾವಸ್ಪಂದನ ಕಾರ್ಯಕ್ರಮದಲ್ಲಿ. ಈಗ ಒಂದು ಸಣ್ಣ ವಿರಾಮ.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
5: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
4: ಏನೋ ಮಾತಾಡ್ತಿದ್ಯಾ?
5: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
6: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 acres ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
7: ಅಥವಾ ಕಾಲ್ 9916253458.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸಮಯ ಆಗ್ತಾ ಇದೆ 7:44 ಸ್ನೇಹಿತರೆ, ಈಗ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಮುಂದೆ ಸರಿಯಾಗಿ 7:35 ಮೂಡಿ ಬರಲಿದೆ ಕನ್ನಡದಲ್ಲಿ ವಾರ್ತೆಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಎಚ್ಪಿ ಸೌಮ್ಯ. ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಎವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮುಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ. ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೊವಾಕಿಯಾದ ರಾಜಧಾನಿ ಬ್ರಾಟಿಸ್ಲಾವಾದಲ್ಲಿ ಸ್ಲೊವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರೇನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಫ್ರಾನ್ಸ್ನ ನೈಸ್ಗೆ ಭೇಟಿ ನೀಡಿದ ನಂತರ ಪ್ರಧಾನಿ ಮೋದಿ ಅವರು 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ರಾತ್ರಿ ಸ್ಲೊವಾಕಿಯಾಕ್ಕೆ ಆಗಮಿಸಿದರು. ಈ ಭೇಟಿಯು ಭಾರತ ಸ್ಲೊವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡುತ್ತಿರುವುದು ಇದೇ ಮೊದಲು. 2025ರ ಏಪ್ರಿಲ್ನಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಸ್ಲೊವಾಕಿಯಾ ಭೇಟಿ ಮತ್ತು 2026ರ ಫೆಬ್ರವರಿಯಲ್ಲಿ ಸ್ಲೊವಾಕಿಯಾ ಅಧ್ಯಕ್ಷ ಪೀಟರ್ ಪೆಲಿಗ್ರಿನಿ ಅವರ ಎ ಇಂಪ್ಯಾಕ್ಟ್ ಶೃಂಗಸಭೆಗಾಗಿ ಭಾರತಕ್ಕೆ ಭೇಟಿ ನೀಡಿದ್ದರು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೊವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ದತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. ಬ್ರಾಟಿಸ್ಲಾವಾಕ್ಕೆ ಆಗಮಿಸಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಲ್ಲಿನ ಭಾರತೀಯ ಸಮುದಾಯ ಆತ್ಮೀಯವಾಗಿ ಬರಮಾಡಿಕೊಂಡಿತು. ಪ್ರಧಾನಿ ನರೇಂದ್ರ ಮೋದಿ ಅವರ ಫ್ರಾನ್ಸ್ ಭೇಟಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಚರ್ಚೆಗಳ ಫಲಿತಾಂಶಗಳ ಕುರಿತು ವಿದೇಶಾಂಗ ಸಚಿವಾಲಯ ನೈಸ್ನಲ್ಲಿ ವಿಶೇಷ ಸಂಕ್ಷಿಪ್ತ ವಿವರಣೆಯನ್ನು ನೀಡಿದೆ. ಈ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಫ್ರಾನ್ಸ್ ನಾವೀನ್ಯತೆ ಮಾರ್ಗಸೂಚಿ 2030 ಭೇಟಿಯ ಪ್ರಮುಖ ಅಂಶವಾಗಿದೆ. ಇದು ನಿರ್ಣಾಯಕ ಮತ್ತು ಉದಯೋನ್ಮುಖ ತಂತ್ರಜ್ಞಾನಗಳು, ಕೃತಕ ಬುದ್ದಿಮತ್ತೆ, ಸ್ಟಾರ್ಟ್ಅಪ್ಗಳು, ಸಂಶೋಧನೆ ಮತ್ತು ಶೈಕ್ಷಣಿಕ ವಿನಿಮಯಗಳಲ್ಲಿ ಸಹಯೋಗವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಎಂದು ಹೇಳಿದರು. ಎಐ ಆಡಳಿತದ ಕುರಿತು ಜಂಟಿ ಭಾರತ ಫ್ರಾನ್ಸ್ ಎಐ ಕಾರ್ಯಪಡೆಯ ರಚನೆ ಮತ್ತು ಎನ್ಎಸ್ಜಿಐ ಕಾನ್ಪುರದಲ್ಲಿ ಏರೋನಾಟಿಕ್ಸ್ ಹಾಗೂ ವಿವಿಧ ವಲಯಗಳಲ್ಲಿ ಕೌಶಲ್ಯಕ್ಕಾಗಿ ರಾಷ್ಟೀಯ ಶ್ರೇಷ್ಠತೆಯ ಕೇಂದ್ರವನ್ನು ಸ್ಥಾಪಿಸಲಾಗುವುದು ಎಂದು ಅವರು ತಿಳಿಸಿದರು. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಎವಿಯನ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತಿವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನಿಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ

0: ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ದಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಇನ್ನೊಂದೆಡೆ G7 ಶೃಂಗಸಭೆಯಲ್ಲಿ ಭಾಗವಹಿಸುವಿಕೆಯು ಭಾರತ ಜಾಗತಿಕ ದಕ್ಷಿಣದ ಹಿತಾಸಕ್ತಿಗಳನ್ನು ಪ್ರತಿಪಾದಿಸಲು, ಸುಧಾರಿತ ತಂತ್ರಜ್ಞಾನಗಳಿಗೆ ಸುರಕ್ಷಿತ ಪ್ರವೇಶವನ್ನು ಪಡೆಯಲು ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಬಲಪಡಿಸಲು ಅನುವು ಮಾಡಿಕೊಡುತ್ತದೆ. ಜಗತ್ತು ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಆರ್ಥಿಕ ಅನಿಶ್ಚಿತತೆ ಮತ್ತು ಹೊಸ ತಂತ್ರಜ್ಞಾನಗಳ ತ್ವರಿತ ವಿಕಸನದೊಂದಿಗೆ ಸೆಣಸಾಡುತ್ತಿರುವ ಸಮಯದಲ್ಲಿ ಈ ಶೃಂಗಸಭೆ ನಡೆಯುತ್ತಿದೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ NTA ಪದವಿ ಪೂರ್ವ ವೈದ್ಯಕೀಯ ಶಿಕ್ಷಣ ಪ್ರವೇಶಕ್ಕಾಗಿ ನೀಟ್ UG ಮರುಪರೀಕ್ಷೆಯ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ NEET.NTA.NIC.in ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಮರುಪರೀಕ್ಷೆಯು ಈ ತಿಂಗಳ 21ರಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 5:15 ನಡೆಯಲಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 1/5 ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹರ್ಮುಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಿನ್ನೆ ರಾತ್ರಿ ಈ ಕುರಿತು ಘೋಷಣೆ ಮಾಡಿದರು. ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದರು. June 19 ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಸ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ಹೇಳಿದರು. 60 ದಿನಗಳ ಅವಧಿಯಲ್ಲಿ ಇರಾನ್ನ ಪರಮಾಣು ಪುಷ್ಟೀಕರಣ ಮತ್ತು ಯುರೇನಿಯಂ ವಿಲೇವಾರಿ ಕುರಿತು ಅಮೆರಿಕ ಮತ್ತು ಇರಾನ್ ಮಾತುಕತೆ ನಡೆಸಬೇಕೆಂದು ಒಪ್ಪಂದದಲ್ಲಿ ಉಲ್ಲೇಖಿಸಲಾಗಿದೆ. ಲೆಬನಾನ್ ಸೇರಿದಂತೆ ಎಲ್ಲ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಸುಪ್ರೀಂ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ ಶೇಕಡ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಶೇಕಡ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಟಿಎಂಸಿ ಪಕ್ಷದ ಶಾಸಕರ ಸಹಿ ನಕಲು ಪ್ರಕರಣದಲ್ಲಿ ಭಾಗಿಯಾಗಿರುವ ಆರೋಪದ ಮೇಲೆ ಅಪರಾಧ ತನಿಖಾ ದಳ CID ತೃಣಮೂಲ ಕಾಂಗ್ರೆಸ್ ಸಂಸದ ಅಭಿಷೇಕ್ ಬ್ಯಾನರ್ಜಿ ಅವರನ್ನು 9 ಗಂಟೆಗಳಿಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿತು. ಮೂಲಗಳ ಪ್ರಕಾರ CID ಅಧಿಕಾರಿಗಳು ನಿನ್ನೆ ಕೋಲ್ಕತ್ತಾದ ಭಭಾನಿ ಭವನದಲ್ಲಿ ತೃಣಮೂಲ ಕಾಂಗ್ರೆಸ್ ಶಾಸಕ ಕುನಾಲ್ ಘೋಷ್ ಮತ್ತು ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿಚಾರಣೆ ನಡೆಸಿದ್ದಾರೆ. ಐಸಿಸಿ ಮಹಿಳಾ T20 ವಿಶ್ವಕಪ್ ಕ್ರಿಕೆಟ್ನ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ ನಿನ್ನೆ ರಾತ್ರಿ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಎ ಗುಂಪಿನ ಪಂದ್ಯದಲ್ಲಿ ಪಾಕಿಸ್ತಾನವನ್ನು 64 ರನ್ಗಳಿಂದ ಪರಾಭವಗೊಳಿಸಿದೆ. ಭಾರತ ತಂಡ ತನ್ನ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನಕ್ಕೆ 171 ರನ್ಗಳ ಗುರಿ ನೀಡಿತು. ಇದಕ್ಕೆ ಉತ್ತರವಾಗಿ ಪಾಕಿಸ್ತಾನ 17 ಓವರ್ಗಳಲ್ಲಿ 106 ರನ್ಗಳಿಗೆ ಆಲೌಟ್ ಆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ಗಳಿಗೆ 170 ರನ್ ಗಳಿಸಿತು. ಸ್ಮೃತಿ ವಂದನಾ 44 ಎಸೆತಗಳಲ್ಲಿ 68 ರನ್ ಗಳಿಸಿದರು. ಭಾರತದ ಪರ 5 ವಿಕೆಟ್ ಕಬಳಿಸಿದ ದೀಪ್ತಿ ಶರ್ಮಾ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ದಿನದ ಇನ್ನೊಂದು ಪಂದ್ಯದಲ್ಲಿ ಬಾಂಗ್ಲಾದೇಶ ನೆದರ್ಲ್ಯಾಂಡ್ಸ್ ವಿರುದ್ದ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿತು. ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ ನೆದರ್ಲ್ಯಾಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ಗಳಿಗೆ 138 ರನ್ ಗಳಿಸಿತು. ಇದಕ್ಕೆ ಪ್ರತಿಯಾಗಿ ಬಾಂಗ್ಲಾದೇಶ 19.1 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 141 ರನ್ ಗಳಿಸುವ ಮೂಲಕ ಗುರಿ ತಲುಪಿತು. ಹೂಸ್ಟನ್ನಲ್ಲಿ ನಿನ್ನೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯದಲ್ಲಿ ಜರ್ಮನಿ ತಂಡ ಕ್ಯುರಾಕೋ ತಂಡವನ್ನು 7-1 ಅಂತರದಿಂದ ಸೋಲಿಸಿತು. ಮತ್ತೊಂದೆಡೆ ಟೆಕ್ಸಾಸ್ನ ಡಲ್ಲಾಸ್ ಕ್ರೀಡಾಂಗಣದಲ್ಲಿ ನಡೆದ ಮತ್ತೊಂದು ಪಂದ್ಯದಲ್ಲಿ ಜಪಾನ್ ಮತ್ತು ನೆದರ್ಲ್ಯಾಂಡ್ಸ್ ತಂಡಗಳು 2-2 ಗೋಲುಗಳಿಂದ ಡ್ರಾ ಸಾಧಿಸಿದವು. ಇಂದು ಮೆಕ್ಸಿಕೋದ ಮಾಂಟರಿ ಕ್ರೀಡಾಂಗಣದಲ್ಲಿ ನಡೆಯುವ ಎಫ್ ಗುಂಪಿನ ಪಂದ್ಯದಲ್ಲಿ ಟುನೀಷಿಯಾ ಮತ್ತು ಸ್ವೀಡನ್ ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಇಂದಿನ ಮತ್ತೊಂದು ಪಂದ್ಯದಲ್ಲಿ ಅಮೆರಿಕದ ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆಯುವ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ತಂಡ ಕ್ಯಾಬೋ ವರ್ಡೆ ವಿರುದ್ಧ ಸೆಣಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 9:30 ಆರಂಭವಾಗಲಿದೆ. ಉತ್ತರ ಪ್ರದೇಶದ ಗೌತಮ್ ಬುದ್ದ ನಗರದ ಜೇವರ್ನಲ್ಲಿರುವ ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಿಂದ ವಾಣಿಜ್ಯ ವಿಮಾನ ಸೇವೆಗಳು ಇಂದು ಆರಂಭವಾಗಿದೆ. ಇಂಡಿಗೋ ಏರ್ಲೈನ್ಸ್ನ ಮೊದಲ ವಿಮಾನವು ಲಕ್ನೋದಿಂದ ಬೆಳಗ್ಗೆ 7:05 ಪ್ರಯಾಣ ಆರಂಭಿಸಿದ್ದು ಬೆಳಗ್ಗೆ 8:05 ನೋಯ್ಡಾ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದೆ. ಇದರ ನಂತರ ನೋಯ್ಡಾದಿಂದ ಬೆಂಗಳೂರಿಗೆ ಮೊದಲ ನಿಯಮಿತ ವಾಣಿಜ್ಯ ವಿಮಾನವು ಕಾರ್ಯಾಚರಣೆಯನ್ನು ಪ್ರಾರಂಭಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ಲೊವಾಕಿಯಾ ಅಧ್ಯಕ್ಷರೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಫ್ರಾನ್ಸ್ನ ಅವಿಯನ್ನಲ್ಲಿ ಇಂದಿನಿಂದ G7 ಶೃಂಗಸಭೆ ಆರಂಭ. ಹಾರ್ಮೂಸ್ ಜಲಸಂಧಿ ಮುಕ್ತಗೊಳಿಸಲು ಅಮೆರಿಕ ಇರಾನ್ ನಡುವೆ ಒಪ್ಪಂದ ಅಂತಿಮ. ಶಾಸಕರ ಸಹಿ ನಕಲು ಪ್ರಕರಣ, ಸಿಐಡಿಯಿಂದ ಟಿಎಂಸಿ ಸಂಸದ ಅಭಿಷೇಕ್ ಬ್ಯಾನರ್ಜಿ ವಿಚಾರಣೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಪಾಕಿಸ್ತಾನ ವಿರುದ್ಧ ಭಾರತ ತಂಡಕ್ಕೆ ಭರ್ಜರಿ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00.

ಎಫ್ಎಂ ರೇನ್ಬೋ ಕನ್ನಡ ಕವನವಿಲನ ಕೇಳ್ತಾ ಇದ್ದೀರಿ. ಸಮಯ ಆಗ್ತಾ ಇದೆ 7:46 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ ಸ್ನೇಹಿತರೆ. ಈಗ ಮತ್ತೊಂದು ಭಾವಗೀತೆ ಮೂಡಿ ಬರ್ತಾ ಇದೆ. ಎಂ ಎನ್ ವ್ಯಾಸರಾವ್ ಅವರ ಒಂದು ರಚನೆ, ಸುನೀತಾ ಅವರ ದನಿಯಲ್ಲಿ ಕೇಳಿ ಯಾರೆವ್ವ ಅನ್ನುವಂತಹ ಭಾವಗೀತೆ.

ಎಂ ಎನ್ ವ್ಯಾಸರಾವ್ ಅವರ ಒಂದು ಮತ್ತೊಂದು ರಚನೆಯನ್ನು ಕೇಳಿ ಬಂದ್ರಿ. ಎಂ ಡಿ ಪಲ್ಲವಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 7:56. ಸ್ನೇಹಿತರೆ, ಭಾವಸ್ಪಂದನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲಿನಲ್ಲಿ. ಎಂ ಎನ್ ವ್ಯಾಸರಾವ್ ಅವರ ಮತ್ತೊಂದು ರಚನೆ ಮೂಡಿ ಬರ್ತಾ ಇದೆ, ಯಾರ ದನಿಯದು ಎನ್ನುವ ಹಾಡು, ಎನ್ನಪರ್ಣ ಅವರ ದನಿಯಲ್ಲಿ. ಈ ಒಂದು ಭಾವಗೀತೆಯ ಮೂಲಕ ಇಂದಿನ ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಮುಂದೆ ಸರಿಯಾಗಿ 8 ಗಂಟೆಗೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತೆಗಳು ಮೂಡಿಬರಲಿವೆ. ಹೀಗೆ ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಶುಲ್ಕರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲ್ ಯೋರ್ಸ್ ಎಫ್ಎಂ ರೇನ್ಬೋ. ಸಮಯ ಆಗ್ತಾ ಇದೆ 8:32. ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ನಮ್ಮ ಹಿರಿಯರು ನಮ್ಮ ಸಮಾಜದ ಬೇರುಗಳು. ಅವರು ಇಲ್ಲದೆ ಹೋಗಿದ್ರೆ ನಮ್ಮ ಬದುಕಿಗೆ ಭದ್ರತೆಯೇ ಇರ್ತಿರಲಿಲ್ಲ. ಸ್ನೇಹಿತರೆ, ಇಂದು 15 ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಹಿರಿಯರ ನಿಂದನೆ ತಡೆ ಜಾಗೃತಿ ದಿನವನ್ನು ಆಚರಣೆ ಮಾಡಲಾಗುತ್ತೆ. ತಲೆಮಾರುಗಳ ಕಾಲ ನಮಗಾಗಿ ದುಡಿದು ನಮಗೆ ದಾರಿ ತೋರಿಸಿದಂತಹ ನಮ್ಮ ಹೆತ್ತವರನ್ನ ಮತ್ತು ಹಿರಿಯರನ್ನ ಗೌರವದಿಂದ ಕಾಣುವುದು ನಮ್ಮ ಪ್ರಮುಖ ಕರ್ತವ್ಯ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ಮೇಲಿನ ನಿಂದನೆಗಳು ಹೆಚ್ಚಾಗ್ತಿವೆ, ಮತ್ತು ಇದು ನಿಜಕ್ಕೂ ಆತಂಕಕಾರಿಯಾಗಿರುವಂತಹ ವಿಷಯ. ಹಾಗಾಗಿ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ಒಂದಷ್ಟು ಮಾತು ಕೇಳ್ತಾರೆ. 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು ನಿಮ್ಮ ಜೊತೆಯಾಗಿದ್ದೀನಿ ತೇಜಸ್ವಿನಿ.

ಮಳೆಯಲ್ಲಿ ಜೊತೆಯಲ್ಲಿ ಈ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ, ವಿ ಹರಿಕೃಷ್ಣನ್ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:37. ನೀವು ಕೇಳ್ತಾ ಇದ್ದೀರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಹಿರಿಯರ ನಿಂದನೆ ತಡೆ ಜಾಗೃತಿ ದಿನದ ಕುರಿತು ನಾವು ಮಾತಾಡ್ತಾ ಇದ್ವಿ. ಸ್ನೇಹಿತರೆ, ಇಂದು ಹಿರಿಯರು ಕೇವಲ ದೈಹಿಕವಾಗಿ ಮಾನಸಿಕವಾಗಿ ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ತಮ್ಮದೇ ಮಕ್ಕಳು ಅಥವಾ ಕುಟುಂಬದವರಿಂದ ತಿರಸ್ಕಾರಕ್ಕೆ ಒಳಗಾಗೋದು, ಸರಿಯಾದ ಸಮಯಕ್ಕೆ ಊಟ ಔಷಧಿ ಸಿಗದೆ ನಿರ್ಲಕ್ಷ್ಯಕ್ಕೆ ಗುರಿಯಾಗ್ತಾ ಇದ್ದಾರೆ ನಮ್ಮ ಹಿರಿಕರು. ಮತ್ತು ಅವರ ಹೆಸರಲ್ಲಿ ಇದ್ದಂತಹ ಆಸ್ತಿಪಾಸ್ತಿಗಳನ್ನು ಬಲವಂತವಾಗಿ ಬರೆಸ್ಕೊಂಡು ಅವರನ್ನು ತಿರಸ್ಕಾರಕ್ಕೆ ಒಳಗಾಗಿಸೋದು, ಹೀಗೆ ದಿನನಿತ್ಯ ನಮ್ಮ ಸುತ್ತಮುತ್ತ ಇಂತಹ ಒಂದು ಸನ್ನಿವೇಶಗಳು ನಡೀತಾನೆ ಇರುತ್ತವೆ. ವಯಸ್ಸಾದಾಗ ಕಣ್ಣು ಮಂಜಾಗಬಹುದು, ಕೈಕಾಲು ನಡುಗಬಹುದು, ಆದರೆ ಅವರ ಮನಸ್ಸು ಪ್ರೀತಿ ಮತ್ತು ಸಮಾಧಾನವನ್ನು ಬಯಸುತ್ತೆ ಹೊರತು ತಿರಸ್ಕಾರವಲ್ಲ. ಹಾಗಾಗಿ ನಮ್ಮ ಕೈಲಾದಷ್ಟು ಒಂದಷ್ಟು ಪ್ರೀತಿಯನ್ನು ಗೌರವವನ್ನು ಅವ್ರಿಗೆ ಕೊಡೋಣ, ಅವರನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳೋಣ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಜಾಕಿ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು ಈ ಒಂದು ಹಾಡಿಗೆ. ಸಮಯ ಆಗ್ತಾ ಇದೆ 8:43, ನೀವು ಕೇಳ್ತಾ ಇದ್ದೀರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಅಥಣಿ ತಾಲೂಕಿಂದ ಶಿವಲೀಲ ಅವರು ಮತ್ತು ಶ್ರೀಶೈಲ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಹಿರಿಯರಿಗೆ ಗೌರವ, ಪ್ರೀತಿ, ಅನುಕಂಪ ಎಲ್ಲವನ್ನು ತೋರಿಸ್ಬೇಕು. ಒಂದಲ್ಲ ಒಂದು ದಿನ ನಾವು ಕೂಡ ಹಿರಿಯರು ಆಗ್ತೀವಿ. ನಾವು ಹಿರಿಯರಿಗೆ ಕೊಟ್ಟಂತಹ ಗೌರವ ಸಮಾಜದಲ್ಲಿ ಮುಂದೆ ನಮಗೂ ಹಿರಿಯರಿಗೆ ಸ್ಥಾನಮಾನವನ್ನು ಕೊಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಪ್ರತಿ ವರ್ಷ ಜೂನ್

15ನೇ ತಾರೀಕಿನಂದು ವಿಶ್ವಸಂಸ್ಥೆ ವಿಶ್ವ ಹಿರಿಯರ ನಿಂದನೆ ತಡೆ ಜಾಗೃತಿ ದಿನವನ್ನು ಅಥವಾ ವಿಶ್ವ ಹಿರಿಯರ ಮೇಲೆ ನಡೆದಿರುವಂತಹ ಒಂದು ದೌರ್ಜನ್ಯ ತಡೆ ಜಾಗೃತಿ ದಿನವನ್ನು ಆಚರಣೆ ಮಾಡ್ತಾರೆ. ಹಿರಿಯರ ಮೇಲೆ ನಡೆದಿರುವಂತಹ ಕೆಲವು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಹಾಗೆ ಅವರ ಹಕ್ಕುಗಳನ್ನು ರಕ್ಷಣೆ ಮಾಡೋದಕ್ಕೆ ಈ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇದರ ಅರ್ಥ ಕೇವಲ ಭಾಷಣ ಅಥವಾ ಮಾತುಗಳಿಗೆ ಸೀಮಿತವಾಗದೆ ನಮ್ಮ ಮನೆಯಲ್ಲಿ ಇರುವಂತಹ ಹಿರಿಯರಿಗೆ ಸುರಕ್ಷಿತ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡ್ಬೇಕು ಅನ್ನೋದಷ್ಟೇ ಈ ಒಂದು ದಿನದ ಮತ್ತು ಆಚರಣೆಯ ಮುಖ್ಯ ಉದ್ದೇಶ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನದಲ್ಲಿ ನವಗ್ರಹ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ. ಸೋನು ನಿಗಮ್ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ 8:49:40. ನೀವು ಕೇಳ್ತಾ ಇದ್ರಿ ಮ್ಯೂಸಿಕಲಿ ಯಾಸ್, ಮ್ಯಾಜಿಕಲಿ ಯಾಸ್ ಎಫ್ ಎಂ ರೈನ್ಬೋ. ಪುಟ್ಟಿಗೆರೆ ಹೊಸಹಳ್ಳಿಯಿಂದ ಬಸವರಾಜು ಅವರು ಹೇಳ್ತಾ ಇದ್ದಾರೆ, ತಂದೆ ತಾಯಿಯರು ಒಮ್ಮೆ ನಮ್ಮ ಬಾಲ್ಯದಲ್ಲಿ ಆರೈಕೆ ಮಾಡಿದಂತಹ ಕ್ಷಣವನ್ನು ನೆನಪು ಮಾಡಿಕೊಂಡ್ರೆ ಸಾಕು, ಒಪ್ಪಿನ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಅವರ ಕೈ ಬಿಡದ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನಿಮ್ಮ ಆಸ್ಪಾಸ್ನಲ್ಲಿ ಯಾವುದೇ ಹಿರಿಯ ಜೀವ ಕಣ್ಣೀರು ಹಾಕ್ತಾ ಇದ್ರೆ ಅಥವಾ ತಿರಸ್ಕಾರಕ್ಕೆ ಒಳಗಾಗ್ತಾ ಇದ್ರೆ ದಯವಿಟ್ಟು ಮೂಕ ಪ್ರೇಕ್ಷಕರಾಗಬೇಡಿ. ಯಾಕೆ ಅಂತ ಹೇಳಿದ್ರೆ, ಭಾರತ ಸರ್ಕಾರ ಹಿರಿಯ ನಾಗರಿಕರ ರಕ್ಷಣೆಗಾಗಿ ಪೋಷಕರು ಮತ್ತು ಹಿರಿಯರ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆಯನ್ನು ಜಾರಿಗೆ ತಂದಿದೆ. ನೊಂದ ಹಿರಿಯರು ಏನಾದರೂ ಒಂದು ತೊಂದರೆಗೆ ಒಳಗಾಗಿದ್ದರೆ ಅವರಿಗಾಗಿ ಉಚಿತ ರಾಷ್ಟ್ರೀಯ ಹೆಲ್ಪ್ಲೈನ್ ಸಂಖ್ಯೆಯನ್ನು ನೀಡಿದೆ. ಆ ಹೆಲ್ಪ್ಲೈನ್ ಸಂಖ್ಯೆ ಹೀಗೆ ಇದೆ, 1456567. ಏನೇ ಸಮಸ್ಯೆ ಬಂದಲ್ಲಿ ಈ ಒಂದು ಉಚಿತ ಸಹಾಯವಾಣಿ ಸಂಖ್ಯೆಗೆ ನೀವು ಕರೆಯವನ್ನು ಮಾಡಬಹುದು. ಮತ್ತು ಈ ದೂರವಾಣಿ ಸಂಖ್ಯೆಯನ್ನು ನೀವು ಸಂಪರ್ಕಿಸ್ಬೋದು. ಹಿರಿಯರ ಮುಖದಲ್ಲಿ ನಗು ಮೂಡಿಸೋದು ಯಾವುದೇ ಹಬ್ಬಕ್ಕಿಂತ ದೊಡ್ಡ ಪುಣ್ಯದ ಕೆಲಸ ಇಲ್ಲ ಸ್ನೇಹಿತರೆ. ಹಾಗಾಗಿ ಅವರಿಗೆ ನಿಮ್ಮ ಸಮಯವನ್ನು ನೀಡಿ, ಅವರ ಅನುಭವದ ಮಾತುಗಳನ್ನು ಆಲಿಸಿ ಅಂತ ಹೇಳ್ತಾ ಈಗ ಮತ್ತೊಂದು ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಕೇಳ್ತಾರೆ 101.3 FM ರೈನ್ಬೋ, ಕನ್ನಡ ಕಾಮನಬಿಲ್ಲು.

ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯ ಮನಮೂರ್ತಿ ಅವರ ಸಂಗೀತ ನಿರ್ದೇಶನದಲ್ಲಿ ಮಿಲನ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನ ಕೇಳಿ ಬಂದ್ರಿ ಸ್ನೇಹಿತರೆ. ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯ ಆಗ್ತಾ ಇದೆ 8:56, ನೀವು ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನವಿಲು. ಹೆಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ಇಂದು ಜೂನ್ 15 ವಿಶ್ವ ಹಿರಿಯರ ನಿಂದನೆ ತಡೆ ಜಾಗೃತಿ ದಿನ. ಆ ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಹಾಗೆ ನಮ್ಮ ಶ್ರೋತೃಗಳು ಸಹ ತಮ್ಮದೇ ಆದಂತಹ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ನಮಗೆ ತಾಯಿಯ ತಂದೆಯ ಮಮತೆಯ ವಾತ್ಸಲ್ಯ ಈ ಒಂದು ಹಾಡನ್ನು ಪ್ರಸಾರ ಮಾಡಿ ಈ ಸಮಯಕ್ಕೆ ಇದು ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಂಡಿಕಾ ಕೃಪಾ ಅವರು. ಮೇಶಿಂದ ಖಂಡಿತವಾಗಿಯೂ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಹಾಡನ್ನು ಪ್ರಸಾರ ಮಾಡ್ತೀವಿ. ಸ್ನೇಹಿತರೆ, ಇಂದು ನಾವು ಹಿರಿಯರಿಗೆ ನೀಡುವಂತಹ ಒಂದು ಗೌರವವೇ ನಾಳೆ ನಮ್ಮ ಮಕ್ಕಳು ನಮಗೆ ನೀಡುವಂತಹ ಉಡುಗೊರೆಯಾಗಿರುತ್ತೆ. ಯಾಕೆ ಅಂತಂದರೆ ನಾವು ಕೂಡ ಒಂದಿನ ವೃದ್ಧಾಪ್ಯವನ್ನು ತಲುಪಲೇಬೇಕು. ನಮ್ಮ ಮನೆಯ ಅಜ್ಜ ಅಜ್ಜಿಯಂದಿರನ್ನು ತಂದೆ ತಾಯಿಯರನ್ನು ಪ್ರೀತಿಯಿಂದ ನೋಡ್ಕೊಳ್ಳೋಣ, ಅವರಿಗೆ ಆಸರೆಯಾಗಿ ನಿಲ್ಲೋಣ ಅಂತ ಹೇಳ್ತಾ ಇಂದಿನ ಹಲೋ ಕರ್ನಾಟಕ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿ ಆಗ್ತೀನಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು.

0: ಕೇಳಿ, ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯ ಬಗ್ಗೆ ನೀವು ಕೇಳಿದ್ದೀರಾ?
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೇ ಬಿಜಲಿ ಬಿಲ್ ಜೀರೋ ಕರ್ನೇ ಕಾ ಭೀ ಹೈ.
0: ಇದರಿಂದ ನಿಮ್ಮ ಮನೆ ಸೂರ್ಯಘರ್ ಆಗುತ್ತೆ, ಅಂದ್ರೆ ವಿದ್ಯುತ್ ಬಿಲ್ ಜೀರೋ, ಮತ್ತು ಹೆಚ್ಚುವರಿ ವಿದ್ಯುತ್ ನ ಉತ್ಪಾದನೆ ಆದ್ರೆ ವಿದ್ಯುತ್ ಗ್ರಿಡ್ ಗೆ ಮಾರಾಟ ಮಾಡಿ ಹಣ ಗಳಿಸಬಹುದು. ಹಾಗಾದ್ರೆ ಮತ್ತ್ಯಾಕೆ ತಡ? ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ, ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR.

ಮ್ಯೂಸಿಕಲಿ ಯಾಸ್ ಮ್ಯಾಜಿಕಲಿ ಯಾಸ್ ಎಫ್ ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:10 ಕನ್ನಡ ಕಾಮನ ಬಿಲ್ಲಿನಲ್ಲಿ ಸಖತ್ ಸಾಂಗು ಕಾರ್ಯಕ್ರಮವನ್ನು ಆರಂಭ ಮಾಡುವಂತಹ ಸಮಯ ಬಂದಾಗಿದೆ. ತಮ್ಮೆಲ್ಲರಿಗೂ ಸಖತ್ ಸಾಂಗು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳನ್ನು ಪ್ರಸಾರ ಮಾಡ್ತಾ ಸಾಕ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳು ನಮಗೆ ತಿಳಿಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸ್ಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ ರೀತಿ ಇದೆ, 9480909013948001013. ಈ ಒಂದು ವಾಟ್ಸಪ್ ಸಂಖ್ಯೆಗೆ ನೀವು ಕೇಳಬಯಸುವಂತಹ ಹಾಡಿನ ಸಾಲುಗಳು ಜೊತೆಗೆ ನಿಮ್ಮ ಹೆಸರನ್ನು ಮರಿದೇ ಮರಿದೇ ಟೈಪ್ ಮಾಡಿ ಕಳಿಸಿ.

ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:11 ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವೇ ಇದೀವಿ, ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡ್ತಾ ಸಾಗ್ತಾ ಇದೀವಿ. ಸ್ನೇಹಿತರೆ, ಇವತ್ತಿನ ನಮ್ಮ ಡಿಜಿಟಲ್ ಜಗತ್ತು ಎಷ್ಟು ವೇಗವಾಗಿ ಮುನ್ನುಗ್ಗಿದೆ ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಗೂಗಲ್ ಸರ್ಚ್ ಮಾಡೋದ್ರಿಂದ ಹಿಡಿದು ನಮಗೆ ಬೇಕಾದಂತಹ ಮಾಹಿತಿಯನ್ನ ಕೃತಕ ಬುದ್ಧಿಮತ್ತೆ ಅಥವಾ AI ಮೂಲಕ ಪಡೆದುಕೊಳ್ಳೋದ್ರವರೆಗೆ ನಮ್ಮ ದೈನಂದಿನ ಜೀವನ ಸಂಪೂರ್ಣ ಬದಲಾಗಿದೆ. ಆದರೆ ಸ್ನೇಹಿತರೆ, ನಮ್ಮ ಬೆರಳ ತುದಿಲಿ ಕೆಲಸ ಮಾಡೋ ಈ ಒಂದು ಅದ್ಭುತ AI ತಂತ್ರಜ್ಞಾನದ ಹಿಂದೆ ಪ್ರಕೃತಿಯ ದೊಡ್ಡದೊಂದು ಭಾಗವೇ ಹೆಚ್ಚು ಬಳಕೆಯಾಗ್ತಿದೆ ಅಂದರೆ ನೀವು ನಂಬ್ತೀರಾ? ಹೌದು, ವಿಶ್ವಸಂಸ್ಥೆಯ ಇತ್ತೀಚಿನ ವರದಿಯ ಪ್ರಕಾರ ಮುಖ್ಯ ವಿಷಯ ಒಂದು ಬೆಳಕಿಗೆ ಬಂದೆ. ಆ ವಿಷಯ ಏನು ಅನ್ನೋದನ್ನ ಮುಂದೆ ಹೇಳ್ತೀವಿ. ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ ಕೇಳ್ತಾರೀ 101.3 FM ರೇನ್ಬೋ ಕನ್ನಡ ಕಾಮನವಿಲ್ಲೋ.

ನಿಮ್ಮನೆ ಚಿನ್ನ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸ್ನೇಹಿತರೆ. ಸಾಕತ್ ಸಾಂಗ್ ಕಾರ್ಯಕ್ರಮದಲ್ಲಿ ಸಮಯ ಆಗ್ತಾ ಇದೆ 9:22. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಹೌದು ಸ್ನೇಹಿತರೆ, ಇದು ಮ್ಯೂಸಿಕಲ್ ಯಾಸ್, ಮ್ಯಾಜಿಕಲ್ ಯಾಸ್. ಆಗ್ಲೇ ನಾವು ಹೇಳಿದ್ವಿ ಈ ಎಐಗೆ ಸಂಬಂಧಪಟ್ಟ ಹಾಗೆ ವಿಶ್ವಸಂಸ್ಥೆ ಇತ್ತೀಚೆಗೆ ಒಂದು ವರದಿಯನ್ನ ಬಿಡುಗಡೆ ಮಾಡಿದೆ ಅಂತ ಹೇಳಿ. ಏನು ಆ ವರದಿ? ಆ ಒಂದು ವಿಶ್ವಸಂಸ್ಥೆ ಬಿಡುಗಡೆ ಮಾಡಿರುವಂತಹ ವರದಿಯ ಪ್ರಕಾರ ಕೃತಕ ಬುದ್ಧಿಮತ್ತೆ ಅಥವಾ ಎಐ ತಂತ್ರಜ್ಞಾನ ಶೀಘ್ರದಲ್ಲೇ ವಿಶ್ವದ ಒಟ್ಟು ವಿದ್ಯುತ್ ಬಳಕೆಯ 3% ತನ್ನದಾಗಿಸಿಕೊಳ್ಳಲಿದೆಯಂತೆ. ಅಷ್ಟೇ ಅಲ್ಲ, ಮನುಷ್ಯರ ಕುಡಿಯುವ ನೀರಿಗಿಂತ ಹೆಚ್ಚಿನ ನೀರನ್ನ ಈ ತಂತ್ರಜ್ಞಾನಕ್ಕೆ ಮೀಸಲಿಡಬೇಕಾಗಬಹುದು ಅಂತ ಎಚ್ಚರಿಕೆಯನ್ನು ನೀಡಿದೆ. ಸ್ನೇಹಿತರೆ, ಯಾಕೆ ಹೀಗಾಗಬಹುದು, ಯಾಕೆ ಹೀಗಾಗುತ್ತೆ ಅಂತ ನೀವು ಹೇಳಿ ಯೋಚನೆ ಮಾಡೋದಾದಲ್ಲಿ ಅದಕ್ಕೆ ನಾವು ಮುಂದೆ ಉತ್ತರವನ್ನು ಕಂಡುಕೊಳ್ಳೋಣ. ಎಐ ನಮ್ಮ ದೈನಂದಿನ ಜೀವನದ ಭಾಗವಾಗ್ತಿರೋದು ನಿಜವಾದರೂ ಸಹ ಅದರ ಹಿಂದೆ ಕೆಲಸ ಮಾಡುವಂತಹ ಒಂದು ಬೃಹತ್ ಡೇಟಾ ಸೆಂಟರ್ಗಳು ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಭಾರಿ ಪ್ರಮಾಣದಲ್ಲಿ ಖಾಲಿ ಮಾಡ್ತಿವೆ. ಒಂದು ಸಣ್ಣ ಚಾಟ್ಬಾಟ್ಗೆ ನಾವು ಕೇಳುವಂತಹ ಪ್ರಶ್ನೆಯಿಂದ ಹಿಡಿದು ದೊಡ್ಡ ಎಐ ಮಾದರಿಗಳ ತರಬೇತಿಯವರೆಗೆ ಪ್ರತಿಯೊಂದಕ್ಕೂ ಸಹ ಅಪಾರ ಪ್ರಮಾಣದ ವಿದ್ಯುತ್ ಬೇಕು, ಹಾಗೆ ನೀರು ಬೇಕಾಗುತ್ತಂತೆ. ಅದು ಹೇಗಪ್ಪ ಅನ್ನೋದನ್ನ ನಾವು ಮುಂದೆ ಹೇಳ್ತೀವಿ. ನೀವು ಸಹ ಯೋಚನೆ ಮಾಡ್ತಾರಿ, ಕೇಳ್ತಾರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
4: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
5: ಒಳ್ಳೆ ಟೀಚರ್ಸ್ ಇರಬೇಕು,
4: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
3: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
6: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.

ಸಮಯ ಆಗ್ತಾ ಇದೆ 9:32:27 ಸ್ನೇಹಿತರೆ, ಸಾಕತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಹಾಗೆ ನಿಮ್ಮ ನೆಚ್ಚಿನ ಹಾಡುಗಳನ್ನ ಪ್ರಸಾರ ಮಾಡೋದ್ರ ಜೊತೆಗೆ ವಿಶ್ವಸಂಸ್ಥೆ ನೀಡಿರುವಂತಹ ಒಂದು ವರದಿಯ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ವಿಶ್ವಸಂಸ್ಥೆಯ ವರದಿಯ ಪ್ರಕಾರ AIಗಳು ಸಾಕಷ್ಟು ನೀರನ್ನ ವಿದ್ಯುತ್ತನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ವರದಿ ಮಾಡಿವೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಮಾಡುವಂತಹ ಗೂಗಲ್ ಹುಡುಕಾಟಕ್ಕೂ AIನಲ್ಲಿ ಉತ್ತರ ಪಡೆಯೋದಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇರುತ್ತೆ. ಹೇಗಪ್ಪ ಅಂತ ಹೇಳಿದ್ರೆ, ಗೂಗಲ್ನಲ್ಲಿ ಒಂದು ಸಾಮಾನ್ಯ ಹುಡುಕಾಟ ನಡೆಸೋದಕ್ಕಿಂತ AIಗಳಲ್ಲಿ ಒಂದು ಪ್ರಶ್ನೆಗೆ ಉತ್ತರ ಪಡೆಯೋದಕ್ಕೆ ಕನಿಷ್ಠ 10 ಪಟ್ಟು ಹೆಚ್ಚು ವಿದ್ಯುತ್ ವ್ಯಯ ಆಗುತ್ತಂತೆ. ಇಂದಿಗೂ ಸಹ ಜಗತ್ತಿನ ಬಹುತೇಕ ವಿದ್ಯುತ್ ಕಲ್ಲಿದ್ದಲು ಮತ್ತು ನೈಸರ್ಗಿಕ ಅನಿಲಗಳಿಂದಲೇ ಉತ್ಪಾದನೆಯಾಗ್ತಾ ಇರೋದು. ಹಾಗಾಗಿ AIಗಾಗಿ ವಿದ್ಯುತ್ ಬಳಕೆ ಹೆಚ್ಚಾದಂತೆಲ್ಲ ಕಾರ್ಬನ್ ಹೊರಸೂಸುವಿಕೆ ತೀವ್ರವಾಗಿ ಜಾಗತಿಕ ತಾಪಮಾನದ ಮೇಲೆ ಭೀಕರ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸ್ನೇಹಿತರೆ, ಹಾಗಾದರೆ ಹೇಗೆ ಇದು ಹೆಚ್ಚು ಹೆಚ್ಚಾಗಿ ವಿದ್ಯುತ್ತನ್ನು ಬಳಕೆ ಮಾಡ್ಕೊಳ್ತಿದೆ, ನೀರನ್ನು ಹೆಚ್ಚಾಗಿ ಹೇಗೆ ಬಳಕೆ ಮಾಡ್ಕೊಳ್ತಿದೆ ಅನ್ನೋ ಒಂದು ಪ್ರಶ್ನೆಗೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಹೇಳ್ತಾ ಇದ್ದಾರೆ, ಪ್ರಪಂಚದಲ್ಲಿ ಇಂಟರ್ನೆಟ್ ಮತ್ತು ಡೇಟಾ ಬಳಕೆಗೆ ನೀರಿನ ವಿಪರೀತ ಬಳಕೆಯಾಗ್ತಿದೆ. ಬರೋಬ್ಬರಿ 1 GB ಡೇಟಾ ಡೌನ್ಲೋಡ್ ಮಾಡೋದಕ್ಕೆ ಸುಮಾರು 200 ಲೀಟರ್ ನೀರು ಬೇಕಾಗುತ್ತೆ. ಇದು ಡೇಟಾ ಸೆಂಟರ್ಗಳ ಸರ್ವರ್ಗಳನ್ನು ತಂಪಾಗಿಸೋದಕ್ಕೆ ಬಳಕೆಯಾಗ್ತಿವೆ ಅಂತ ಹೇಳಿ ಇವರು ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ತಿದ್ದಾರೆ. ಇದೇ ರೀತಿ ಇದೇ ಒಂದು ತಂತ್ರಜ್ಞಾನವೂ ಸಹ ಈ ಒಂದು AIಗೂ ಸಹ ಅಪ್ಲೈ ಆಗುತ್ತೆ. ಸ್ನೇಹಿತರೆ, ಅದು ಹೇಗೆ ಅಂತ ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ಅನ್ನಯ್ಯ ಚಿತ್ರದಿಂದ ಒಂದು ಸೂಪರ್ ಚಾಡನ ಕೇಳಿ ಬಂದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 9:14 ನೀವು ಕೇಳ್ತಾ ಇದ್ರಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಜೊತೆಗೆ AI ತಂತ್ರಜ್ಞಾನ ಸಾಕಷ್ಟು ಬಳಕೆ ಮಾಡಿಕೊಳ್ತಿರುವಂತಹ ವಿದ್ಯುತ್ ಮತ್ತು ನೀರು, ಈ ಒಂದು ವಿಷಯದ ಕುರಿತು ನಮ್ಮ ಒಂದು ಮಾತು ಸಾಕ್ತಾ ಇತ್ತು. ಸ್ನೇಹಿತರೆ, ಜಾಗತಿಕ ವಿದ್ಯುತ್ ಬಳಕೆಯಲ್ಲಿ 3% ಅಂದರೆ ಅದು ಸಾಮಾನ್ಯ ವಿಷಯನೂ ಅಲ್ಲ, ಸಣ್ಣ ವಿಷಯನೂ ಅಲ್ಲ. ಇದು ಇಡೀ ಜಪಾನ್ ಅಥವಾ ಜರ್ಮನಿಯಂತಹ ಜಗತ್ತಿನ ದೊಡ್ಡ ದೇಶಗಳು ಒಟ್ಟಾರೆಯಾಗಿ ಬಳಸುವಂತಹ ಒಟ್ಟು ವಿದ್ಯುತ್ಗೆ ಸಮನಾಗಿರುತ್ತೆ. ನಾವು ನಿರಾಯಾಸವಾಗಿ ಬಳಸುವಂತಹ ಚಾಟ್ GPT-ಗಳಾಗಿರಬಹುದು, ಇಮೇಜ್ ಜನರೇಟರ್ಗಳಾಗಿರಬಹುದು, ಮತ್ತು ಸರ್ಚ್ ಇಂಜಿನ್ಗಳ ಹಿಂದೆ ಹಗಲಿರುಳು ಕೆಲಸ ಮಾಡುವಂತಹ ಲಕ್ಷಾಂತರ ಸೂಪರ್ ಕಂಪ್ಯೂಟರ್ಗಳು ಇರುತ್ತವೆ. ಇವು ಯಾವುದೇ ಅಡೆತಡೆಯಿಲ್ಲದೆ ನಿರಂತರವಾಗಿ ಕೆಲಸ ಮಾಡೋದಕ್ಕೆ ಇವುಗಳಿಗೆ ಅಪಾರ ಪ್ರಮಾಣದ ವಿದ್ಯುತ್

ಬಳಕೆಯ ಅಗತ್ಯವಿರುತ್ತೆ. ಹಾಗಾಗಿ ಇಲ್ಲಿ ಸಾಕಷ್ಟು ವಿದ್ಯುತ್ ವೆಚ್ಚವಾಗುತ್ತೆ. ಇನ್ನು ನೀರಿನ ಕಥೆ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಆಶ್ಚರ್ಯ ಆಗುತ್ತೆ. ಡೇಟಾ ಸೆಂಟರ್ಗಳಲ್ಲಿ ಇರುವಂತಹ ಸಾವಿರಾರು ಗ್ರಾಫಿಕ್ಸ್ ಪ್ರಾಸೆಸಿಂಗ್ ಯೂನಿಟ್ಗಳು ನಿರಂತರವಾಗಿ ಕೆಲಸ ಮಾಡುವಾಗ ಭಾರೀ ಪ್ರಮಾಣದ ಶಾಖ ಅಥವಾ ಉಷ್ಣತೆ ಉತ್ಪತ್ತಿಯಾಗುತ್ತೆ. ಈ ಸೂಪರ್ ಕಂಪ್ಯೂಟರ್ಗಳು ಬಿಸಿಯಾಗಿ ಹಾಳಾಗದಂತೆ ತಂಪಾಗಿಡೋದಕ್ಕೆ ದಿನವೂ ಕೋಟ್ಯಾಂತರ ಲೀಟರ್ ಶುದ್ಧ ನೀರು, ಸ್ನೇಹಿತರೆ, ಶುದ್ಧ ನೀರಿನ ಅಗತ್ಯ ಇರುತ್ತೆ. ಒಂದು ಅಂದಾಜಿನ ಪ್ರಕಾರ ನಾವು AI ಜೊತೆ ನಡೆಸುವಂತಹ ಪ್ರತಿ 20-50 ಪ್ರಶ್ನೋತ್ತರಗಳ ಒಂದು ಸಣ್ಣ ಸಂಭಾಷಣೆಗೆ ಸುಮಾರು 0.5 ಲೀಟರ್ ಶುದ್ಧ ನೀರು ಬೇಕಾಗುತ್ತೆ ಅಂತಂದ್ರೆ ನೀವೇ ಊಹೆ ಮಾಡ್ಕೊಳ್ಳಿ. ಈಗ ಮತ್ತೊಂದು ಹಾಡನ್ನ ಪ್ರಸಾರ ಮಾಡ್ತಿದ್ದೀನಿ, ಕೇಳ್ತಾರಿ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಹಂಸಲೇಖ ಅವರ ಸಾಹಿತ್ಯ ಹಾಗೂ ಸಂಗೀತ ನಿರ್ದೇಶನದಲ್ಲಿ ಪರ್ವಾ ಚಿತ್ರದಿಂದ ಒಂದು ಸೂಪರ್ ಹಿಟ್ ಹಾಡನ ಕೇಳಿ ಬಂದ್ರಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 9:51, ನೀವು ಕೇಳ್ತಾ ಇದ್ರಿ ಸಖತ್ ಸಾಂಗ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ಹಾಡುಗಳ ಪ್ರಸಾರದ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇಂದು ಎಐ ತಂತ್ರಜ್ಞಾನ ಬಳಕೆ ಮಾಡ್ಕೊಳ್ತಿರುವಂತಹ ಸಾಕಷ್ಟು ನೀರು ಮತ್ತು ವಿದ್ಯುತ್ ಈ ಒಂದು ಪರಿಣಾಮದ ಕುರಿತು ನಾವು ಮಾತಾಡ್ತಾ ಇದ್ದೀವಿ. ಸ್ನೇಹಿತರೆ, ಜಗತ್ತಿನಾದ್ಯಂತ ಈಗಾಗಲೇ ಅಂತರ್ಜಲ ಮಟ್ಟ ಕುಸಿತಾ ಹೋಗ್ತಿದೆ ಮತ್ತು ವಿಶ್ವದ ಪ್ರಮುಖ ನಗರಗಳು ಕುಡಿಯುವ ನೀರಿನ ಭೀಕರ ಅಭಾವವನ್ನು ಎದುರಿಸ್ತಾ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಈ ಬೃಹತ್ ಡೇಟಾ ಸೆಂಟರ್ಗಳು ಸ್ಥಳೀಯ ಜಲಮೂಲಗಳನ್ನು ಬಳಸ್ಕೊಂಡ್ರೆ ಜನಸಾಮಾನ್ಯರಿಗೆ ಕುಡಿಯುವ ನೀರಿನ ತತ್ವಾರ ಎದುರಾಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲದೆ ಇದರಿಂದಾಗಿ ಹಸಿರು ಮನೆ ಅನಿಲಗಳು ಹೆಚ್ಚಾಗಿ ಅಕಾಲಿಕ ಮಳೆ, ಭೀಕರ ಬರಗಾಲ ಹಾಗೆ ತಾಪಮಾನ ಏರಿಕೆಯಂತಹ ಪರಿಸರ ವಿಪತ್ತುಗಳು ಸಹ ಇನ್ನು ಮುಂದೆ ತೀವ್ರಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯ ಅಥವಾ ವಿಶೇಷ ಸಂಗತಿ ಏನು ಅಂತ ಹೇಳಿದ್ರೆ, ಅಮೆರಿಕ ಅಥವಾ ಯುರೋಪ್ನ ದೈತ್ಯ ತಂತ್ರಜ್ಞಾನ ಕಂಪನಿಗಳು ತಮ್ಮ ಡೇಟಾ ಸೆಂಟರ್ಗಳನ್ನು ಅಭಿವೃದ್ಧಿಶೀಲ ಏಷ್ಯನ್ ದೇಶಗಳಲ್ಲಿ ಅಥವಾ ಆಫ್ರಿಕಾದ ಬಡ ರಾಷ್ಟ್ರಗಳಲ್ಲಿ ಸ್ಥಾಪನೆ ಮಾಡ್ತಿವೆ. ಇದರಿಂದ ಆ ದೇಶಗಳಲ್ಲಿ ತಂತ್ರಜ್ಞಾನ ಮುಂದುವರಿಬಹುದು ಅಥವಾ ಉದ್ಯೋಗ ಸಿಗಬಹುದು. ಆದರೆ ಅದರ ಅಡ್ಡ ಪರಿಣಾಮವಾಗಿ ಅಲ್ಲಿನ ಸ್ಥಳೀಯ ನೀರು ಮತ್ತು ವಿದ್ಯುತ್ ಸಂಪನ್ಮೂಲಗಳು ಬರಿದಾಗುವಂತಹ ಸಾಧ್ಯತೆ ಇರುತ್ತೆ. ಇದು ಸ್ಥಳೀಯ ಪರಿಸರದ ಮೇಲೆ ಬೀರುವಂತಹ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಹಾಗಾದರೆ ಇದಕ್ಕೆ ಪರಿಹಾರನೇ ಇಲ್ಲವಾ ಅಂತಂದರೆ ಖಂಡಿತ ಇದೆ. ತಂತ್ರಜ್ಞಾನ ಕಂಪನಿಗಳು ಈಗಲಾದರೂ ಎಚ್ಚೆತ್ತುಕೊಂಡು ಪರಿಸರ ಸ್ನೇಹಿ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಡೇಟಾ ಸೆಂಟರ್ಗಳನ್ನು ಸಂಪೂರ್ಣವಾಗಿ ಸೌರಶಕ್ತಿ ಮತ್ತು ಪವನಶಕ್ತಿಯಂತಹ ನವೀಕರಿಸಬಹುದಾದಂತಹ ಇಂಧನದ ಮೂಲಕ ನಿರ್ವಹಣೆ ಮಾಡಬೇಕು. ಹಾಗೆ ಈಗಾಗಲೇ ದೊಡ್ಡ ದೊಡ್ಡ ಕೆಲವು ಕಂಪನಿಗಳು ಈಗಾಗಲೇ ಸಮುದ್ರದ ತಳಭಾಗದಲ್ಲಿ ಡೇಟಾ ಸೆಂಟರ್ಗಳನ್ನು ಇಟ್ಟು ಸ್ವಾಭಾವಿಕ ತಣ್ಣನೆಯ ನೀರನ್ನೇ ಬಳಸಿ ತಂಪು ಮಾಡುವಂತಹ ಒಂದು ಪ್ರಯೋಗಗಳನ್ನು ನಡೆಸ್ತಾ ಇವೆ. ಕೊನೆಯದಾಗಿ ಹೇಳಬೇಕಂದ್ರೆ, ತಂತ್ರಜ್ಞಾನದ ಬೆಳವಣಿಗೆಯ ಜೊತೆಗೆ ನಮ್ಮನ್ನು ಸಾಕಿ ಸಲಹುತ್ತಿರುವಂತಹ ಭೂಮಿಯ ಉಳಿವು ಸಹ ಅಷ್ಟೇ ಮುಖ್ಯ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಪರಿಸರವನ್ನು ಉಳಿಸೋಣ, ತಂತ್ರಜ್ಞಾನವನ್ನು ವಿವೇಚನೆಯಿಂದ ಬಳಸೋಣ ಅಂತ ಹೇಳ್ತಾ ಸ್ನೇಹಿತರೆ, ಮತ್ತೊಂದು ಹಾಡಿನ ಪ್ರಸಾರದ ಮೂಲಕ ಇಂದಿನ ಸಖತ್ ಸಾಂಗ್ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಸಿನಿ ಚಿಟ್ಟೆಯಲ್ಲಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು
4: ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು
1: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು ಎದೆಯ ತೆರೆಯ ನೆನಪುಗಳಿಗೆ ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತಲ್ಲಿ

0: ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲು 101.3
1: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್
1: ಮ್ಯೂಸಿಕಲಿ ಯೋರ್ಸ್ ಮ್ಯಾಜಿಕಲಿ ಯೋರ್ಸ್ ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:03 ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದೀವಿ. ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಕೋರ್ತಾ ಇರೋದು ತೇಜಸ್ವಿನಿ. ಸ್ನೇಹಿತರೆ, ಕೆಲವೊಂದು ಹಾಡುಗಳು ಹೇಗಿರುತ್ತವೆ ಅಂದರೆ ನಮ್ಮನ್ನು ನಾವೇ ಮರೆತು ಹೋಗೋ ರೀತಿ ಮಾಡುತ್ತೆ. ಹಾಗೆ ಮತ್ತೆ ಮತ್ತೆ ಅದೇ ಹಾಡನ್ನ ಕೇಳಬೇಕು ಅಂತ ಹೇಳಿ ಅನಿಸುತ್ತೆ. ಅಂತಹ ಹಾಡುಗಳಲ್ಲಿ ಒಂದು ಹಾಡಿದೆ. ಆ ಹಾಡು ಹುಟ್ಟಿದ ಸಮಯದ ಕುರಿತು ಒಂದಷ್ಟು ಮಾತು ಇಂದಿನ ಸಿನಿಚಿಟ್ಟೆಯಲ್ಲಿ ಕೇಳ್ತಾರಿ. ಇದು 101.3 ಕನ್ನಡ ಕಾಮನಬಿಲ್ಲು.

ಈ ಊರಿನ ಜನಕ್ಕೂ ಆ ಊರಿನ ಜನಕ್ಕೂ ಹಿಂದಿನಿಂದ ದ್ವೇಷ, ಒಬ್ಬರನ್ನೊಬ್ಬರು ಕೊಲ್ಲೋಷ್ಟು ಆಕ್ರೋಶ. ಹೀಗಿದ್ರು ಆ ಪ್ರೇಮಿಗಳು ಹೆದರಲಿಲ್ಲ. ದಿನ ರಾತ್ರಿ ಊರೆಲ್ಲ ಮಲಗಿದ್ಮೇಲೆ ಹಗ್ಗದ ಸೇತುವೆ ಮೇಲೆ ಇಬ್ಬರು ಸೇರ್ತಿದ್ದರು.

ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಪಾಯಿಂಟ್ ಪರಿಮಳ ಚಿತ್ರದಿಂದ ಒಂದು ಸೊಗಸಾದ ಹಾಡನ್ನು ಕೇಳಿ ಬಂದ್ರಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ಸಮಯ ಆಗ್ತಾ ಇದೆ. 10:14:30. ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸ್ನೇಹಿತರೆ, ನಾವಾಗ್ಲೇ ಹೇಳಿದ್ವಿ ಏನು ಅಂದ್ರೆ, ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಒಂದು ಸೊಗಸಾದ ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತೀವಿ ಅಂತ ಹೇಳಿ. ಯಾವುದು ಆ ಹಾಡು ಅಂತ ಹೇಳಿದ್ರೆ, ನೀರಿನಲ್ಲಿ ಅಲಿಯ ಉಂಗುರ, ಭೂಮಿ ಮೇಲೆ ಹೂವಿನುಂಗುರ, ಮನಸೆಳೆದನಲ್ಲ ಕೊಟ್ಟನಲ್ಲ, ಕೆನ್ನ ಮೇಲೆ ಪ್ರೇಮದುಂಗುರ. ಸ್ನೇಹಿತರೆ, ಬೇಡಿ ಬಂದವಳು ಚಿತ್ರದ ಈ ಜನಪ್ರಿಯ ಹಾಡಿನ ರಚನಾಕಾರರು ಆರ್ ಎನ್ ಜೈಗೋಪಾಲ್ ಅವರು, ಹಾಗೆ ಸಂಗೀತ ನಿರ್ದೇಶಕರು ಆರ್ ಸುದರ್ಶನ್ ಅವರು, ಮತ್ತು ಗಾಯಕರು ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರು. ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ಒಂದಿಷ್ಟು ಮಾತು ಇಂದಿನ ಸಿನಿಚಿಟ್ಟೆಯಲ್ಲಿ. ಯಾವ ಸಂದರ್ಭದಲ್ಲಿ ಈ ಹಾಡು ಹುಟ್ಕೊಳ್ಳುತ್ತೆ, ಯಾವ ವಸ್ತು, ಯಾವ ಸನ್ನಿವೇಶ ಆರ್ ಎನ್ ಜೈಗೋಪಾಲ್ ಅವರಿಗೆ ಪ್ರೇರಣೆ ನೀಡುತ್ತೆ ಈ ಒಂದು ಹಾಡನ್ನು ರಚನೆ ಮಾಡೋದಕ್ಕೆ ಅನ್ನೋದರ ಕುರಿತು ಒಂದಿಷ್ಟು ಮಾತು ಇಂದಿನ ಸಿನಿಚಿಟ್ಟೆಯಲ್ಲಿ ಕೇಳ್ತಾರೆ. ಇದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಸೊಗಸಾದ ಹಾಡುಗಳೊಂದಿಗೆ ನಮ್ಮ ಒಂದು ಪಯಣ ಸಾಗ್ತಾ ಇದೆ ಸಿನಿಚಿಟ್ಟಿಯಲ್ಲಿ. ಸ್ನೇಹಿತರೆ, ಸಮಯ ಆಗ್ತಾ ಇದೆ 10:54 ನೀವು ಕೇಳ್ತಾ ಇದ್ರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ನೀರಿನಲ್ಲಿ ಅಲಿಯ ಉಂಗುರ, ಭೂಮಿ ಮೇಲೆ ಹೂವಿನ ಉಂಗುರ, ಬೇಡಿ ಬಂದವಳು ಚಿತ್ರದ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತೀವಿ ಅಂತ ಹೇಳಿದ್ವಿ. ಸ್ನೇಹಿತರೆ, ಬೇಡಿ ಬಂದವಳು ಚಿತ್ರದ ನಿರ್ಮಾಣ ಕಾರ್ಯ ಆರಂಭ ಆಗುತ್ತೆ. ನಾಯಕ ನಟನಾಗಿ ಕಲ್ಯಾಣ್ ಕುಮಾರ್ ಅವರು, ಹಾಗೆ ನಾಯಕ ನಟಿಯಾಗಿ ಚಂದ್ರಕಲಾ ಅವರು ಆಯ್ಕೆಯಾಗಿರ್ತಾರೆ. ಗೀತ ರಚನೆಯ ಹೊಣೆ ಆರ್ ಎನ್ ಜಯಗೋಪಾಲ್ ಅವರ ಹೆಗ್ಲಿರುತ್ತೆ. ಇವರನ್ನ ಮದ್ರಾಸಿನ ವಾಹಿನಿ ಸ್ಟುಡಿಯೋಗೆ ನಿರ್ದೇಶಕರು ಕರೆಸಿಕೊಂಡು ಹೇಳ್ತಾರಂತೆ, ನೋಡಿ ಜಯಗೋಪಾಲ್ ಅವರೇ, ನಾಯಕ ನಾಯಕಿ ಇಬ್ಬರೂ ಪರಸ್ಪರ ಮೋಹಕ್ಕೆ ಒಳಗಾಗಿರ್ತಾರೆ, ಈ ಸನ್ನಿವೇಶದ ತೀವ್ರತೆಯನ್ನ ಹೆಚ್ಚಿಸುವಂತಹ ಒಂದು ಜೆಟ್ ಸಾಂಗ್ ಬೇಕು ಅಂತ ಹೇಳ್ತಾರಂತೆ. ಆರೆಂಜ್ ಅವರು, ಸರಿ ನಾನು ಬರ್ತ್ಕೊಡ್ತೀನಿ ಅಂತ ಹೇಳ್ತಾರೆ. ಆದರೆ ಹಾಡನ್ನು ಬರೆಯೋದಕ್ಕೆ ಕುಳಿತ ನಂತರ ಒಂದು ಪದನೂ ಅವ್ರಿಗೆ ಹೊಳೆಯೋದೇ ಇಲ್ಲ. ಹಾಗಾದರೆ ಈ ಒಂದು ಸೊಗಸಾದ ಹಾಡು ಹುಟ್ಟಿದಾದರೂ ಹೇಗೆ ಅಂತ ಹೇಳ್ತೀವಿ ಮುಂದೆ. ಕೇಳ್ತಾರೀ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ನೀವು ಇದ್ದೀವಿ. ಸಮಯ ಆಗ್ತಾ ಇದೆ 10:36. ಸ್ನೇಹಿತರೆ, ಬೇಡಿ ಬಂದವಳು ಚಿತ್ರದ ನೀರಿನಲ್ಲಿ ಅಲಿಯ ಉಂಗುರ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತಾ ಇದ್ವಿ. ಸ್ನೇಹಿತರೆ, ಆರ್ ಎನ್ ಜಿ ಅವರಿಗೆ ಈ ಒಂದು ಹಾಡನ್ನ ಬರೆದುಕೊಡೋದಕ್ಕೆ ಅಂತ ಹೇಳಿ ನಿರ್ದೇಶಕರು ಒಪ್ಪಿಸ್ತಾರೆ. ಆರ್ ಎನ್ ಜಿ ಅವರು ಸಹ ನಾನು ಹಾಡನ್ನ ಬರೆದುಕೊಡ್ತೀನಿ ಅಂತ ಹೇಳಿ ಒಪ್ಕೊಳ್ತಾರೆ. ಆದರೆ ಹಾಡು ಮಾತ್ರ ಹೇಗೆ ಬರೀಬೇಕು ಅನ್ನೋದು ಮಾತ್ರ ಅವ್ರಿಗೆ ಹೊಳಿಯೋದೇ ಇಲ್ಲ. ಸರಿ, ಯಾವುದಾದ್ರೂ ಒಂದು ವಿಷಯನ ಯೋಚನೆ ಮಾಡಬೇಕಾದ್ರೆ ಉಂಗುರವನ್ನು ಎಡಗೈಯಿಂದ ತಿರೋದು ಆರ್ ಎನ್ ಜಿ ಅವರಿಗೆ ಒಂದು ಅಭ್ಯಾಸ ಆಗಿರುತ್ತಂತೆ. ಆವತ್ತು ಹಾಗೆಯೇ ಅಭ್ಯಾಸ ಬಲದಿಂದ ಉಂಗುರದ ಬೆರಳನ್ನು ಮುಟ್ಟಿ ನೋಡ್ಕೊಳ್ತಾರಂತೆ ಆರ್ ಎನ್ ಜಿ ಅವರು. ತಕ್ಷಣವೇ ಗಾಬರಿ ಆಗುತ್ತಂತೆ ಅವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಅವರ ಬೆರಳಲ್ಲಿ ಉಂಗುರನೇ ಇರೋದಿಲ್ಲ. ಹಾಗಾದರೆ ಹಾಡನ್ನು ಬರೆಯೋಕೆ ಕೂತಿದ್ದಾರೆ, ಆದರೆ ಅವ್ರ ಬೆರಳಲ್ಲಿ ಉಂಗುರ ಇಲ್ಲ. ಆದರೂ ಸಹ ಹಾಡಿನ ಸಾಲಿನಲ್ಲಿ ನೀರಿನಲ್ಲಿ ಅಲಿಯ ಉಂಗುರ ಈ ಒಂದು ಸಾಲು ಬಂದಿದೆ. ಹೇಗಪ್ಪ ಇದು, ಒಂದಕ್ಕೊಂದು ಸಂಬಂಧ ಇದೆಯಾ? ಅದನ್ನು ಮುಂದೆ ಹೇಳ್ತೀವಿ. ಕೇಳ್ತಾರಿ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00 PM
0: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಸಣ್ಣ ತೆರೆಯ ಧಾರಾವಾಹಿ ನೆನಪು,
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲಿ ಯೋರ್ಸ್, ಮ್ಯಾಜಿಕಲಿ ಯೋರ್ಸ್, ಎಫ್ಎಂ ರೇನ್ಬೋ ಕೇಳ್ತಾ ಇದ್ರಿ ಸ್ನೇಹಿತರೆ. ಸಮಯ ಆಗ್ತಾ ಇದೆ 10:50, 22 ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನೀರಿನಲ್ಲಿ ಅಲಿಯ ಉಂಗುರ ಈ ಒಂದು ಹಾಡು ಹುಟ್ಟಿದ ಸಮಯದ ಕುರಿತು ನಾವು ಮಾತಾಡ್ತಾ ಇದೀವಿ. ಆರ್ ಎನ್ ಜೆ ಗೋಪಾಲ್ ಅವರು ಈ ಒಂದು ಸಾಹಿತ್ಯದ ರಚನಾಕಾರರು. ಸರಿ, ಹಾಡನ್ನ ರಚನೆ ಮಾಡಬೇಕು ಅಂತ ಹೇಳಿ ಕುಳಿತುಕೊಳ್ತಾರೆ, ಆದರೆ ಅವರ ಉಂಗುರ ಕಳೆದು ಹೋಗಿರುತ್ತೆ. ಎಲ್ಲೋ ಇತ್ತಪ್ಪ ಉಂಗುರ ಅಂತ ಹೇಳಿ ಒಂದೇ ಸಮನೆ ಚಿಂತೆಗೆ ಬೀಳ್ತಾರೆ ಆರ್ ಎನ್ ಜೆ ಅವರು. ತಕ್ಷಣ ಆರ್ ಎನ್ ಜೆ ಅವರಿಗೆ ತಾವು ಉಳಿದುಕೊಂಡಿದ್ದಂತಹ ಹೋಟೆಲ್ ಹಾಗೆ ಸ್ನಾನಕ್ಕೆ ಹೋಗೋ ಮುನ್ನ ಉಂಗುರವನ್ನು ಟೇಬಲ್ ಮೇಲೆ ಬಿಚ್ಚಿಟ್ಟಿದ್ದು ನೆನಪಿಗೆ ಬರುತ್ತೆ. ಹಾಗೆ ಆ ಉಂಗುರವನ್ನು ಬಿಚ್ಚಿಡೋ ಸಂದರ್ಭದಲ್ಲಿ ಅದು ಸ್ವಲ್ಪ ಕೈ ಜಾರದಂತೆ ಆಗಿ ಉಂಗುರ ನೀರಿನ ಲೋಟದಲ್ಲಿ ಬೀಳಬಹುದು ಅಂತ ಹೇಳಿ ಅವರು ಗಲಿಬಿಲಿಗೊಂಡಿರ್ತಾರೆ. ಇದೆಲ್ಲ ನೆನಪಾಗುತ್ತೆ ಆರ್ ಎನ್ ಜೆ ಅವ್ರಿಗೆ. ಓ, ಉಂಗುರ ಹೋಟೆಲ್ನಲ್ಲಿಯೇ ಉಳಿದು ಹೋಗಿದೆ ಅಂತ ಹೇಳಿ ಸಮಾಧಾನ ಮಾಡಿಕೊಂಡು ಮತ್ತೆ ತಮ್ಮ ಯೋಚನೆಯಲ್ಲಿ ಹುಡುಕ್ತಾರೆ ಆರ್ ಎನ್ ಜೆ ಅವರು. ಹಾಗೆ ಯೋಚನೆ ಮಾಡ್ತಾ ಒಂದು ವೇಳೆ ಬೆಳಿಗ್ಗೆ ಉಂಗುರ ಕೈ ಜಾರಿ ನೀರಿನ ಲೋಟದೊಳಗೆ ಬಿದ್ದಿದ್ರೆ ಮುಂದೆ ಏನಾಗ್ತಿತ್ತು? ಉಂಗುರ ಬಿದ್ದಿದ್ದಕ್ಕೆ ನೀರೊಳಗೆ ಅಲೆಗಳು ಕಾಣಿಸ್ಕೊಳ್ತಾ ಇತ್ತು. ಹೀಗೆ ಯೋಚನೆ ಮಾಡಿದಂತಹ ಆರ್ ಎನ್ ಜೆ ಅವರು ತಕ್ಷಣ ಒಂದು ಸಾಲನ್ನ ಬರ್ದೇ ಬಿಡ್ತಾರೆ, ನೀರಿನಲ್ಲಿ ಅಲಿಯ ಉಂಗುರ ಅಂತ ಹೇಳಿ. ನಂತರ ಮುಂದಿನ ಸಾಲಿಗಾಗಿ ಯೋಚನೆ ಮಾಡ್ತಾ ಪ್ರಿಯತಮ ಉಂಗುರ ತೊಟ್ಟಾಗ ಪ್ರೇಯಸಿ ಉತ್ತರಿಸುವಂತಹ ಒಂದು ಬಗೆಯನ್ನ ಕಲ್ಪನೆ ಮಾಡಿಕೊಳ್ತಾ ಸಾಹಿತ್ಯವನ್ನ ರಚನೆ ಮಾಡೇ ಬಿಡ್ತಾರೆ ಇವರು. ಸಾಹಿತ್ಯ ಅದ್ಭುತವಾಗಿ ಮೂಡಿಬರುತ್ತೆ. ಆರ್ ಸುದರ್ಶನ್ ಅವರು ಸಂಗೀತ ನೀಡ್ತಾರೆ, ಹಾಡು ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತೆ. ಆದರೆ ಹೋಟೆಲ್ಗೆ ಹೋದಂತಹ ಆರ್ ಎನ್ ಜೆ ಅವರಿಗೆ ತಮ್ಮ ಉಂಗುರ ಸಿಗೋದೇ ಇಲ್ಲ. ಆದರೆ ಆ ನೆಪದಲ್ಲಿ ಕನ್ನಡಿಗರಿಗೆ ಚಿನ್ನದ ಉಂಗುರಕ್ಕಿಂತ ಮಿಗಿಲಾದಂತಹ ಒಂದು ಹಾಡು ಸಿಕ್ತು ಅನ್ನೋ ಒಂದು ಧನ್ಯತಾ ಭಾವ ಅವರಿಗೆ ಮೂಡುತ್ತೆ. ಸ್ನೇಹಿತರೆ, ನೀರಿನಲ್ಲಿ ಅಲಿಯ ಉಂಗುರ ಈ ಒಂದು ಹಾಡಿನ ಪ್ರಸಾರದೊಂದಿಗೆ ಇಂದಿನ ಸಿನಿಚಿಟ್ಟೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೀನಿ. ನಾನು ತೇಜಸ್ವಿನಿ, ಮತ್ತೆ ಭೇಟಿಯಾಗ್ತೀನಿ ಮುಂದಿನ ಬಾರಿ. ಅಲ್ಲಿವರೆಗೂ ಕೇಳ್ತಾರೆ 101.3 FM ರೇನ್ಬೋ, ಕನ್ನಡ ಕಾಮನಬಿಲ್ಲು.

0: ಔಟ್. ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಮೋದಿ ಹರ್ ಪರಿವಾರ ಕೋ ಘರ್ ಮೇ ಬಿಜಲಿ ಬನಾಕರ್ ವಹಿ ಬಿಜಲಿ ಬೇಚಕರ್ ಕಮಾಯಿ ಕಾ ಏಕ್ ಔರ್ ಸಾಧನ್ ದೇನಾ ಚಾಹತಾ.
3: ಭಾರತದ ಪ್ರಧಾನಮಂತ್ರಿಯವರು ಪ್ರಾರಂಭಿಸಿದ ಸೌರ ಕ್ರಾಂತಿಯು ಈಗ ಫಲಿತಾಂಶಗಳನ್ನು ನೀಡುತ್ತಿದೆ. ಭಾರತದಾದ್ಯಂತ 30 ಲಕ್ಷಕ್ಕಿಂತಲೂ ಹೆಚ್ಚು ಕುಟುಂಬಗಳು ತಮ್ಮ ಚಾವಣಿಗಳ ಮೇಲೆ ಸೋಲಾರ್ ಪ್ಯಾನಲ್ ಅನ್ನು ಅಳವಡಿಸಿದ್ದಾರೆ. ನೀವು ಸಹ ಈ ಇಂಧನ ಕ್ರಾಂತಿಯ ಭಾಗವಾಗಿ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBS VLR

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಲೋ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಸಮಯ ಆಗಿದೆ 11:02:35. ಆಪ್ಕಿ ಪಸಂದ್ ಕಾರ್ಯಕ್ರಮ. ಹಳೆಯ ಜಮಾನದ ಆ ಕಪ್ಪು ಬಿಳುಪು ಪರದೆಯ ಮೇಲೆ ಮಾದಕ ಕಣ್ಣುಗಳ ಆ ಸುಂದರಿ ಬಂದು ನಿಂತರೆ ಸಾಕು, ಇಡೀ ಚಿತ್ರಮಂದಿರಾನೇ ಮಂತ್ರಮುಗ್ಧವಾಗ್ತಾ ಇತ್ತಂತೆ. ಕೇವಲ ರೂಪಕ್ಕಷ್ಟೇ ಅಲ್ಲ, ಅವಳ ಗಂಟಲಿನಿಂದ ಹೊರಹೊಮ್ಮತಿದ್ದಂಥ ಆ ಜೇನಿನಂಥ ಧ್ವನಿ ಅದೆಷ್ಟೋ ಹೃದಯಗಳನ್ನು ಕರಗಿಸಿ ನೀರ್ಮಾಡ್ತಾ ಇತ್ತಂತೆ. ಆ ನಟಿಯ ಹುಟ್ಟುಹಬ್ಬ ಇಂದು. ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಗೊತ್ತಾಯ್ತಾ? ಭಾರತೀಯ ಚಿತ್ರರಂಗ ಕಂಡ ಮೊದಲ ಸಾಟಿ ಇಲ್ಲದ ಗಾಯಕಿ ಹಾಗೂ ನಾಯಕಿ ಈಕೆ. ಹಿನ್ನೆಲೆ ಗಾಯಕಿಯರು ಚಿತ್ರರಂಗವನ್ನು ಆಕ್ರಮಿಸಿಕೊಳ್ಳುವ ಮುನ್ನವೇ ನಟನೆಯ ಜೊತೆಗೆ ತಾನೇ ಹಾಡಿ ದೇಶವನ್ನು ತಣಿಸಿದಂಥ ಕೊನೆಯ ದಿವ್ಯ ಚೇತನ ಈಕೆ. ಯಾರಿರ್ಬೋದು? ಗೆಸ್ ಮಾಡಿ ಸರಿಯಾದ ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಹಾಗೆ ಈ ನಟಿ ಅಭಿನಯಿಸಿರುವಂಥ ಚಿತ್ರಗಳ ಗೀತೆಗಳನ್ನು ಕೂಡ ನೀವಿವತ್ತು ರಿಕ್ವೆಸ್ಟ್ ಮಾಡ್ಬೋದು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ. ಬಹುಶಃ ಈ ಹಾಡು ಕೇಳಿದ ಮೇಲೆ ಓಹೋ, ಈ ನಟಿಯ ಹುಟ್ಟುಹಬ್ಬವೇ ಇಂದು ಅಂಥೇಳಿ ನೀವು ಗೆಸ್ ಮಾಡಿ ಸಂದೇಶ ಕಳಿಸ್ತೀರಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಆಪ್ಕಿ ಪಸಂದ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜಿ ರಮ್ಯಾ.

ಈ ಹಾಡಿನ ಧ್ವನಿಯೇ ನಾಯಕಿಯೇ, ಇವರದ್ದೇ ಇಂದು ಹುಟ್ಟುಹಬ್ಬ ಕೂಡ. ಹೌದು, ಇವರ ಬಗ್ಗೆಯೇ ಇವತ್ತು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಮಾತುಕತೆ, ಹಾಡು ಎಲ್ಲವೂ ಸಾಗತ್ತೆ. ಯಾರಿರಬಹುದು ನೀವು ಗೆಸ್ ಮಾಡಿ ಅಂತ ನಾನು ಕೇಳಿದ್ದೆ. ಸಂದೇಶವನ್ನ ಕಳಿಸಿ ಗೆಸ್ ಮಾಡಿದ್ದಾರೆ ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ ಆರ್ ಪ್ರಸಾದ್ ರಜಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ದಿವಾಕರ್ ಶೆಣೈಯವರ ಗೆಸ್ ಕರೆಕ್ಟ್ ಆಗಿದೆ, ಹರೀಶ್ ಮಲ್ಲೇಶ್ವರಂನಿಂದ, ಹಾಗೆ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ಕಿಶನ್ ರೋಷನ್, ಶೋಭರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ ಗೆಸ್ ಮಾಡಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ ಸಂದೇಶವನ್ನ ಕಳಿಸಿ, ಇವರದ್ದೇ ಅಲ್ವೇ ಬರ್ತ್ ಡೇ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿಕೊಟ್ಟು ಎಸ್ ಇವತ್ತಿನ ಸ್ಪೆಷಲ್ ನಟಿ ಯಾರು ಅನ್ನೋದನ್ನ ಹೇಳಿದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು, ಹೊಸ ಬಡಾವಣೆ ಚಿಕ್ಕಮಗಳೂರಿನಿಂದ. ಹೌದು, ನಿಮ್ಮೆಲ್ಲರ ಗೆಸ್ಸಿಂಗ್ ಕರೆಕ್ಟ್ ಆಗಿತ್ತು. ಈಗಾಗಲೇ ಹೇಳಿದ ಹಾಗೆ ಭಾರತೀಯ ಚಿತ್ರರಂಗ ಕಂಡಂಥ ಮೊದಲ ಸಾಟಿ ಇಲ್ಲದ ಗಾಯಕಿ ಜೊತೆಗೆ ನಾಯಕಿ ಈಕೆ. 50ರ ದಶಕದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡಿತಿದ್ದಂಥ ಈ ನಟಿಯ ಬದುಕೇನಿದೆ, ಒಂದು ಕಡೆ ಯಶಸ್ಸಿನ ಶಿಖರವಾಗಿದ್ರೆ ಮತ್ತೊಂದು ಕಡೆ ಕಣ್ಣೀರಿನ ಮಹಲು ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. 1929 June 15 ಲಾಹೋರ್ನಲ್ಲಿ ಜನಿಸ್ತಾರೆ ನಮ್ಮ ಇವತ್ತಿನ ಬರ್ಡೇ ಗರ್ಲ್ ಸುರಯ್ಯ ಅವರು. ಬಾಲ್ಯದಲ್ಲೇ ಮುಂಬೈನ ಕಾರ್ಡರ್ ಫಿಲ್ಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ ತನ್ನ ಸೋದರ ಮಾವ ಜಹೂರ್ ಅವರ ಜೊತೆ ಮಾಯಾನಗರಿಗೆ ಕಾಲಿಡ್ತಾರೆ ಸುರಯ್ಯ. ಆಕಾಶವಾಣಿಯ ಮಕ್ಕಳ ಕಾರ್ಯಕ್ರಮದಿಂದ ಶುರುವಾದಂಥ ಈಕೆಯ ಪಯಣ ತಾಜ್ಮಹಲ್ ಚಿತ್ರದ ಮೂಲಕ ಬಾಲನಟಿಯಾಗಿ ಬೆಳ್ಳಿ ಪರದೆಯನ್ನ ಮುಟ್ಟತ್ತೆ. ಆದರೆ ಈಕೆಯಲ್ಲಿದ್ದಂಥ ಅಪ್ಪಟ ಗಾಯಕಿಯನ್ನ ಗುರುತಿಸಿದ್ದು ಅಂದಿನ ಖ್ಯಾತ ಸಂಗೀತ ನಿರ್ದೇಶಕರಾದ ನೌಶಾದ್ ಅವರು. ಕೇವಲ 12 ಬಾಲಕಿಯಾಗಿದ್ದಂಥ ಸುರಯ್ಯ ಅಂದಿನ ಟಾಪ್ ನಟಿ ಮೆಹ್ತಾಗಾಗಿ ಶಾರದಾ ಚಿತ್ರದಲ್ಲಿ ಪಂಚ್ ಜಾ ಅನ್ನುವಂಥ ಹಾಡನ್ನ ಹಾಡಬೇಕಾಗಿ ಬಂದಾಗ ಮೈಕ್ರೋಫೋನ್ ತಲುಪೋದಕ್ಕೆ ಸ್ಟೂಲ್ ಮೇಲೆ ನಿಲ್ಬೇಕಿತ್ತಂತೆ. ಅಲ್ಲಿಂದ ಶುರುವಾದಂಥ ಜಾದು 15 ಹರಿಯಕ್ಕೆ ಮುಂಬೈ ಟಾಕೀಸ್ನ ಹಮಾರಿ ಬಾತ್ ಚಿತ್ರದ ಮೂಲಕ ಇಡೀ ದೇಶದ ಗಮನವನ್ನ ಸೆಳೆಯುವಂತೆ ಮಾಡ್ತಾರೆ ಸುರಯ್ಯ ಅವರು. ಇವರ ಬಗ್ಗೆಯೇ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಗೋಣ. ನೀವು ಕೂಡ ನಿಮ್ಮ ನೆಚ್ಚಿನ ಹಾಡುಗಳನ್ನು ಈ ಹೊತ್ತಲ್ಲಿ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480901013, 9480901013. ನಮ್ಮ ವಾಟ್ಸಪ್ ನಂಬರು. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ ಎಂ ರೈನ್ಬೋ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು? ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ. ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in
4: ಅಥವಾ ಕಾಲ್ 9916253458.

ಭಾರತೀಯ ಚಿತ್ರರಂಗ ಕಂಡಂತಹ ಖ್ಯಾತ ನಟಿ ಸುರಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಅವರ ಅಭಿನಯದ ಚಿತ್ರದ ಗೀತೆಗಳನ್ನ ಆಲಿಸ್ತಾ ಇದ್ದೀರಾ. ಅವರ ಬಗ್ಗೆ ಮಾತುಕತೆ ಕೂಡ ಸಾಗ್ತಾ ಇದೆ. 40ರ ದಶಕದ ಮಧ್ಯಭಾಗದಲ್ಲಿ ನೂರ್ ಜಹಾನ್ ಹಾಗೆ ಸುರಯ್ಯ ಇಬ್ಬರೇ ಇಡೀ ಚಿತ್ರರಂಗದ ರಾಜಕುಮಾರಿಯರಂತೆ ಇದ್ದವರು. ಮೆಹಬೂಬ್ ಖಾನ್ ಅವರ ಕ್ಲಾಸಿಕ್ ಸಿನಿಮಾ ಅನ್ಮೋಲ್ ಘಡಿಯಲ್ಲಿ ನೂರ್ ಜಹಾನ್ ಪ್ರಧಾನ ಪಾತ್ರದಲ್ಲಿ ಇದ್ರೂ ಪೋಷಕ ಪಾತ್ರದಲ್ಲಿ ಅಭಿನಯಿಸಿದಂತ ಸುರಯ್ಯ ತನ್ನ ಸೋಚಾತಾಖ್ಯ ಕ್ಯಾ ಹೋಗಯ ಹಾಡಿನ ಮೂಲಕ ಅದೆಂಥವರನ್ನು ಕೂಡ ತನ್ನತ್ತ ತಿರುಗಿ ನೋಡುವಂತೆ ಮಾಡ್ತಾರೆ. 1947ರ ದೇಶ ವಿಭಜನೆಯ

ಕರಾಳ ದಿನಗಳಲ್ಲಿ ನೂರ್ ಜಹಾನ್ ಮತ್ತು ಖುರ್ಷಿದ್ ಪಾಕಿಸ್ತಾನಕ್ಕೆ ವಲಸೆ ಹೋದರೆ ಸುರಯ್ಯ ಮಾತ್ರ ಭಾರತದಲ್ಲೇ ಉಳಿಯುವ ದಿಟ್ಟ ನಿರ್ಧಾರವನ್ನು ಮಾಡ್ತಾರೆ. ಅಲ್ಲಿಂದ 1950ರವರೆಗೆ ಈಕೆಯ ಯಶಸ್ಸಿನ ಗ್ರಾಫ್ ರಾಕೆಟ್ನಂತೆ ಚಿಮ್ಮತ್ತೆ. ಹಿನ್ನೆಲೆ ಗಾಯನ ಪದ್ಧತಿ ಚಿತ್ರರಂಗಕ್ಕೆ ಲಗ್ಗೆ ಇಡ್ತಿದ್ರೂ ಕೂಡ ಸುರಯ್ಯ ಅವರದ್ದೇ ವಿಶಿಷ್ಟ ಶೈಲಿ, ಆಳವಾದ ಭಾವನೆ, ಸ್ಪಷ್ಟ ಉಚ್ಚಾರಣೆ, ಇದ್ಯಾವುದಕ್ಕೂ ಕೂಡ ಮತ್ತೊಬ್ಬರು ಸರಿಸಾಟಿಯೇ ಇಲ್ಲ ಅನ್ನುವ ಹಾಗೆ ನಟನೆಯಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಳ್ತಾರೆ ಸುರಯ್ಯ ಅವರು. ಸಂದೇಶವನ್ನು ಕಳಿಸಿ ನಮ್ಮ ಗೀತೆಯನ್ನು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಕಳಿಸ್ಕೊಟ್ಟಿದ್ದಾರೆ ಅನಿಲ ಭೀಷಣ್ ಅವರ ಶಮ್ನೇವಾಡಿ ಚಿಕ್ಕೋಡಿಯಿಂದ, ಹಾಗೆ ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಹರಿಹರ ವಿದ್ಯಾನಗರದಿಂದ, ಜೊತೆಗೆ ನಮ್ಮ ಹಾಡು ಕೂಡ ಪ್ರಸರಿಸಿ ಅಂತ ಕಿಶನ್ ರೋಷನ್ ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ರಾಜಶೇಖರ್ ಅರಕೆರೆ ಬನ್ನೇರ್ಘಟ್ಟ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಿಂದಿ ಚಿತ್ರರಂಗದ ಅದ್ಭುತ ನಟಿ ಗಾಯಕಿ ಸುರಯ್ಯ ಅವರ ಅನೇಕ ಹಾಡುಗಳು ಸೂಪರ್ ಹಿಟ್ ಆಗಿದೆ. ಅದರಲ್ಲಿ ನಮಗೂ ಕೂಡ ಒಂದು ಹಾಡು ಬೇಕು. ಈ ಚಿತ್ರ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಿ ಈ ಚಿತ್ರದ ಹಾಡನ್ನು ಕೂಡ ಪರಿಗಣಿಸಲಾಗಿದೆ ಅಂಥೇಳಿ ಮಿರ್ಜಾ ಗಾಲಿಬ್ ಚಿತ್ರದ ಹಾಡನ್ನು ರಿಕ್ವೆಸ್ಟ್ ಮಾಡಿದ್ದಾರೆ ನವೋದಯ ನಾಗರಾಜ್ ಅವರು. ಇನ್ನೂ ಬಹಳಷ್ಟು ಜನ ನಿಮ್ಮ ಸಂದೇಶವನ್ನು ನಮಗೆ ರವಾನಿಸಿದ್ದೀರಿ. ಖಂಡಿತ ಎಲ್ಲ ಸಂದೇಶಗಳ ಕಡೆ ಗಮನ ಕೊಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM Rainbow.

ಪ್ಯಾರ್ ಕಿ ಜೀತ್, ಬಡಿ ಬಹನ್, ದಿಲ್ಲಗಿ ಚಿತ್ರಗಳ ಮೂಲಕ ಸುರಯ್ಯ ಬಾಕ್ಸ್ ಆಫೀಸ್ನಲ್ಲಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿ ನಂಬರ್ 1 ಪಟ್ಟ ಕೇಳ್ತಾರೆ. ತೀರೆ ನೈನೋನೆ ಚೋರಿ ಕಿಯಾ, ತೂ ಮೇರಾ ಚಾಂದ್ ಮೇ ತೇರಿ ಚಾಂದಿನಿ ಹಾಡುಗಳು ಇವತ್ತಿಗೂ ಹಳೆ ರೇಡಿಯೋ ಪ್ರೇಮಿಗಳ ಹೃದಯದ ಬಡಿತ. ಅಂದಿನ ಸೂಪರ್ ಸ್ಟಾರ್ ಕೆ ಎಲ್ ಸೈಗಲ್ ಅವರ ಜೊತೆ ಸತತ 3 ಚಿತ್ರಗಳಲ್ಲಿ ನಟಿಸಿದಂಥ ಏಕೈಕ ಹೆಗ್ಗಳಿಕೆ ಕೂಡ ಸುರಯ್ಯ ಅವರದ್ದೇ. ಸೈಗಲ್ ಅವರೇ ಇವಳ ಧ್ವನಿಗೆ ಮಾರು ಹೋಗಿ ಇವರಿಗೆ ನಾಯಕಿಯ ಪಟ್ಟ ತಂದುಕೊಟ್ಟಂಥವರು. ಅಷ್ಟೇ ಏಕೆ, ಮಧುಬಾಲ ನರಗಿಸಿದಂತಹ ಸೌಂದರ್ಯ ರಾಶಿಯರಿದ್ದಂಥ ಕಾಲದಲ್ಲೂ ಕೂಡ ಸೌರಭ್ ಮೋದಿಯವರು ಮಿರ್ಜಾ ಗಾಲಿಬ್ ಚಿತ್ರದ ಪ್ರೇಯಸಿಯ ಪಾತ್ರ ಸುರಯ್ಯ ಅವರಿಗೆ ಕೊಡಬೇಕು ಅನ್ನೋ ಅಂಥೇಳಿ ಅವರ ಪಾಲಾಗಿಸ್ತಾರೆ. ಆ ಚಿತ್ರದಲ್ಲಿ ಗಾಲಿಬ್ನ ಗಜಲ್ಗಳಿಗೆ ಜೀವ ತುಂಬಿದಂಥ ಸುರಯ್ಯ ಅವರನ್ನು ನೋಡಿ ಸ್ವತಃ ಅಂದಿನ ಪ್ರಧಾನಿಯಾಗಿದ್ದಂಥ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ನೀನು ಮಿರ್ಜಾ ಗಾಲಿಬ್ನ ಆತ್ಮಕ್ಕೆ ಮರುಜೀವ ನೀಡಿದ್ದಿ ಅಂತ ಹೇಳಿ ಮನಸಾರೆ ಹೊಗಳಿದ್ರಂತೆ. ಸಂದೇಶವನ್ನು ಕಳಿಸಿ ನಮ್ಮ ಹಾಡು ಕೂಡ ಪ್ರಸಾರ ಮಾಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರೋದು ಯಾರೆಲ್ಲ ಅಂಥೇಳಿ ನೋಡೋದಾದರೆ, ಎಸ್ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಪ್ಲೀಸ್ ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತೇಳಿ ಸತ್ಯ ಬಸವೇಶ್ವರ ನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ಮಿರ್ಜಾ ಗಾಲಿಬ್ ಚಿತ್ರದ ಗೀತೆಗಾಗಿ ರಿಕ್ವೆಸ್ಟ್ ಮಾಡಿದ್ರಿ, ಖಂಡಿತ ಗೀತೆ ಪ್ರಸಾರ ಆಗಿದೆ. ಹಾಗೆ ಶ್ವೇತಾ ಎಸ್ರಾವ್ ಅವರು ಸುಳ್ಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಸತೀಶ್ ಕುಮಾರ್ ದೇವರಾಯನ ದುರ್ಗದಿಂದ ಸಂದೇಶವನ್ನು ಕಳಿಸಿ ಎಸ್ ನಮಗೂ ಕೂಡ ಒಂದು ಹಾಡು ಪ್ರಸಾರ ಆಗಲಿ ಹೊತ್ತಲ್ಲಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನು ಕಳಿಸಿ ಅನ್ಮೋಲ್ ಘಡಿ ಚಿತ್ರದ ಹಾಡು ಬೇಕು ಅಂತ ಹೇಳಿ ಹರಿಹರನ್ ವಿಜ್ಞಾನ ನಗರದಿಂದ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಅದ್ಭುತ ನಟಿ ಗಾಯಕಿ ಸುರಯ್ಯ ಅವರ ಕುರಿತಾದಂತಹ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತೇಳಿ ಭೋಜರಾಜ್ ಕಾಮ್ನಳ್ಳಿ ಅವರು ಪಂಜಾಬಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಖಂಡಿತ ನೀವೆಲ್ಲ ರಿಕ್ವೆಸ್ಟ್ ಮಾಡಿದಂತ ಸುರಯ್ಯ ಅವರ ಅಭಿನಯದ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು FM ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: 1987 ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

ಭಾರತೀಯ ಚಿತ್ರರಂಗ ಕಂಡಂತಹ ಖ್ಯಾತ ನಟಿ ಗಾಯಕಿ ಸುರಯ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಚಿತ್ರರಂಗದಲ್ಲಿ ಇಷ್ಟೆಲ್ಲ ವೈಭವ ಕಂಡಂತ ಈ ಸುಂದರಿಯ ವೈಯಕ್ತಿಕ ಜೀವನ ಮಾತ್ರ ಅತ್ಯಂತ ದುರಂತಮಯ ಪ್ರೇಮ ಕಥೆಯಾಗಿ ಉಳಿದು ಹೋಗುತ್ತೆ. ಅದು 1950 ದಶಕದ ಆರಂಭ. ಚಿತ್ರರಂಗಕ್ಕೆ ಹೆಜ್ಜೆ ಇಡುತ್ತಿದ್ದಂತ ನವ ತರುಣ ಹ್ಯಾಂಡ್ಸಮ್ ಹೀರೋ ದೇವ್ ಆನಂದ್ ಮತ್ತೆ ಸುರಯ್ಯ ಅವರ ನಡುವೆ ಪ್ರೀತಿಯ ಅಂಕುರವಾಗುತ್ತೆ. ಚಿತ್ರೀಕರಣದ ಸಂದರ್ಭದಲ್ಲಿ ದೋಣಿ ಮುಗುಚಿ ಬಿದ್ದಾಗ ದೇವಾನಂದ್ ಸಾಹಸ ಮಾಡಿ ಸುರಯ್ಯ ಅವರ ಜೀವ ಉಳಿಸಿರ್ತಾರೆ. ಈ ಘಟನೆಯೇ ಇಬ್ಬರ ನಡುವೆ ಪ್ರೇಮಾಂಕುರವಾಗುವಂತೆ ಮಾಡಿರುತ್ತೆ. ಇಬ್ಬರು ಮದುವೆಯಾಗುವುದಕ್ಕೆ ಹಂಬಲಿಸಿರ್ತಾರೆ. ಇಡೀ ಬಾಲಿವುಡ್ ಈ ಜೋಡಿಯ ಮದುವೆಯ ಸುದ್ದಿಗೆ ಕಾಯ್ತಾ ಇರುತ್ತೆ. ಆದರೆ ವಿಧಿಯ ಆಟವೇ ಬೇರೆ ಇರುತ್ತೆ. ಸುರಯ್ಯ ಅವರ ಮನೆಯಲ್ಲಿ ಈ

ಒಂದು ಮದುವೆಗೆ ವಿರೋಧ ವ್ಯಕ್ತವಾಗುತ್ತೆ. ಅಲ್ಲಿಂದ ಮುಂದೆ ಸುರಯ್ಯ ಬದುಕಿನಲ್ಲಿ ವಸಂತ ಬರಲೇ ಇಲ್ಲ. ತನ್ನ ಕೊನೆಯ ಚಿತ್ರ ರುಸ್ತುಂ ಸೊಹ್ರಾಬ್ ಚಿತ್ರದ ಏ ಕೆ ಸಿ ಅಜಬ್ ದಸ್ತಾನ ಹೋ ಗೈ ಹೇ ಎಂಬ ವಿರಹದ ಹಾಡನ್ನು ಹಾಡಿ ಚಿತ್ರರಂಗದಿಂದ, ಸಾರ್ವಜನಿಕ ಬದುಕಿನಿಂದ ಸಂಪೂರ್ಣವಾಗಿ ಮರೆಯಾಗ್ತಾರೆ ಸುರಯ್ಯ ಅವರು. ಖಾಸಗಿ ಕಾರ್ಯಕ್ರಮಗಳಲ್ಲಿ ಹಾಡಲು ಕೋಟಿ ಕೊಟ್ಟರು ಒಪ್ಪೋದಿಲ್ಲ. ದೇವ್ ಆನಂದ್ ಅವರ ಮೇಲಿನ ಅಮರ ಪ್ರೀತಿಗಾಗಿ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡ್ತಾರೆ. ಬೇರೆ ಯಾರನ್ನೂ ಮದುವೆಯಾಗದೆ ಒಂಟಿಯಾಗಿ ಉಳ್ಕೊಳ್ತಾರೆ. ಕೊನೆಗೆ 2004 ಜನವರಿ 31 ಅನಾಥ ಪ್ರಜ್ಞೆಯೊಂದಿಗೆ ಜಗತ್ತಿನ ಕಣ್ಣಿಗೆ ಕಾಣದಂತೆ ಒಂಟಿಯಾಗಿಯೇ ಕೊನೆಯುಸಿರೆಳಿತಾರೆ. ಒಂದು ಕಾಲದಲ್ಲಿ ದೇಶವನ್ನೇ ತನ್ನ ಧ್ವನಿಯಿಂದ ಆಳಿದ ಸಾಮ್ರಾಜ್ಞೆ ಇಂದು ನೆನಪಿನ ಪುಟಗಳಲ್ಲಿ ಮಾತ್ರ ಅಮರವಾಗಿ ಉಳಿದಿದ್ದಾರೆ ತಮ್ಮ ನಟನೆ ಹಾಡುಗಳ ಮುಖೇನ.

ಸುರಯ್ಯ ಅವರ ಧ್ವನಿಯಲ್ಲಿಯೇ ಮೂಡಿ ಬರ್ತಿರುವಂತಹ ಹಾಡುಗಳನ್ನ ಆಲಿಸ್ತಾ ಇದ್ದೀರಾ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಸುರಯ್ಯ ಅವರ ಅಭಿನಯದ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದ್ರ ಜೊತೆಗೆ ಇವತ್ತು ನಾವು ಮತ್ತೊಬ್ಬ ನಟಿ, ಗಾಯಕಿ ಹಾಗೆ ಕೊರಿಯೋಗ್ರಾಫರ್ ಆಗಿರುವಂತವ್ರನ್ನ ನೆನಪಿಸ್ಕೊಳ್ಳೇಬೇಕು, ನಿರ್ಮಲಾ ದೇವಿ ಅವರನ್ನ. ಗೋವಿಂದ ಅವರ ಮದರ್ ಕೂಡ ಹೌದು ಇವರು. ಅವರ 30ನೇ ಸ್ಮರಣೀಯ ದಿನ ಕೂಡ ಹೌದು, ನಮ್ಮನ್ನು ಅಗಲಿದ್ದ ಅಂತಹ ದಿನ ಇವತ್ತು ಅಂತ ಹೇಳಿ ಬಾವರ್ಚಿ ಚಿತ್ರದ ಒಂದು ಗೀತೆಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಖಂಡಿತ ಪ್ರಸಾರ ಆಗುತ್ತೆ. ಹಾಗೆ ಸಂದೇಶವನ್ನು ಕಳಿಸಿ ಸುರಯ್ಯ ಅವರ ಅಭಿನಯದ ಗೀತೆಗೆ ರಿಕ್ವೆಸ್ಟ್ ಮಾಡಿರೋದು ವಿಜಯಪುರದಿಂದ ಇಸ್ಮಾಯಿಲ್ ಅವರ ಸಂದೇಶ ನಮ್ಮನ್ನು ತಲುಪಿದೆ. ಸಾಮಾನ್ಯವಾಗಿ ಇವತ್ತಿನ ಪದ್ಧತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೀರೋಗಳಿಗೆ ಅತಿ ಹೆಚ್ಚು ಸಂಭಾವನೆ, ಹೀರೋಯಿನ್ಗಳಿಗೆ ಅತಿ ಕಡಿಮೆ ಸಂಭಾವನೆ, ಅವರಿಗಿಂತ ಯಾವತ್ತಿಗೂ ಕಡಿಮೆ ಇರುತ್ತೆ ಅನ್ನೋ ಬಗ್ಗೆ ಒಂದು ದೊಡ್ಡ ಚರ್ಚೆ ಕೂಡ ಇವತ್ತು ಇರೋವಂಥದ್ದು. ಆದರೆ

1940-50ರ ದಶಕದಲ್ಲಿ ಸುರಯ್ಯ ನಟರಿಗಿಂತ ಅಂದರೆ ಪುರುಷರಿಗಿಂತ ದುಪ್ಪಟ್ಟು ಸಂಭಾವನೆ ಪಡಿತಿದ್ರಂತೆ. ಆ ಕಾಲದಲ್ಲೇ ಆಕೆ ಒಂದು ಚಿತ್ರಕ್ಕೆ ಬರೋಬ್ಬರಿ 60,000-70,000 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ರಂತೆ. 50-40ರ ದಶಕದಲ್ಲಿ 70,000 ಅನ್ನೋದು ಎಷ್ಟು ದೊಡ್ಡ ಅಮೌಂಟ್ ಅನ್ನೋದನ್ನು ಯೋಚನೆ ಮಾಡಿ. ಮುಂಬೈನ ಅತ್ಯಂತ ದುಬಾರಿ ಹಾಗೆ ಪ್ರತಿಷ್ಠಿತ ಪ್ರದೇಶವಾದಂಥ ಮೆರೈನ್ ಡ್ರೈವ್ನಲ್ಲಿ ಸ್ವಂತ ಬಂಗಲೆ ಕೃಷ್ಣ ಮಹಲ್ ಅಂತ ಹೇಳಿ ಹೆಸರಿಸಿ ಅದನ್ನು ಖರೀದಿಸಿದಂಥ ಮೊದಲ ಸ್ಟಾರ್ ನಟಿ ಕೂಡ ಸುರಯ್ಯ ಅವರು. ಆಕೆಯ ಮನೆ ಮುಂದೆ ಕೇವಲ ಆಕೆದೊಂದು ನೋಟ ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಅಭಿಮಾನಿಗಳು ಹಗಲು ರಾತ್ರಿ ಕ್ಯೂ ನಿಲ್ತಾ ಇದ್ರಂತೆ.

ಹಾಲಿವುಡ್ನ ಆ ಕಾಲದ ಜಗತ್ ಪ್ರಸಿದ್ಧ ಹ್ಯಾಂಡ್ಸಮ್ ಹೀರೋ ಗ್ರೆಗೋರಿ ಪೆಕ್ ಅಂತ ಹೇಳಿದ್ರೆ ಸುರಯ್ಯಾಗೆ ಎಲ್ಲಿಲ್ಲದಂತ ಹುಚ್ಚಂತೆ. ಆಕೆಯ ರೂಮಿನ ತುಂಬ ಎಲ್ಲ ಗ್ರೆಗೋರಿ ಪೆಕ್ ಅವರ ಫೋಟೋಗಳೇ ಇತ್ತಂತೆ. ಈ ವಿಷಯ ಹೇಗೋ ಗ್ರೆಗೋರಿ ಪೆಕ್ಗೆ ಗೊತ್ತಾಗ್ಬಿಟ್ಟಿತ್ತಂತೆ. 1954 ಶ್ರೀಲಂಕಾದಲ್ಲಿ ಶೂಟಿಂಗ್ನ ಮುಗಿಸಿ ಅಮೆರಿಕಕ್ಕೆ ವಾಪಸ್ಸಾಗ್ತಿದ್ದಂತಹ ಪೆಕ್ ಅವರು ಕೇವಲ ಸುರಯ್ಯಾ ಅವರನ್ನ ಭೇಟಿಯಾಗಬೇಕು ಅನ್ನೋ ಒಂದೇ ಕಾರಣದಿಂದಲೇ ಮಧ್ಯರಾತ್ರಿ ಮುಂಬೈನ ವಿಮಾನ ನಿಲ್ದಾಣಕ್ಕೆ ಇಳಿತಾರಂತೆ. ಸುರಯ್ಯ ಮನೆಗೆ ಬಂದು ಆಕೆಯನ್ನ ಭೇಟಿಯಾಗಿ ಕೈಕುಲುಕ್ತಾರಂತೆ. ಹಾಲಿವುಡ್ನ ಟಾಪ್ ನಟನೊಬ್ಬ ಭಾರತೀಯ ನಟಿಯ ಮನೆಗೆ ತಾನಾಗಿಯೇ ಬಂದು ಈ ರೀತಿ ಆಕೆಯನ್ನ ಶ್ಲಾಘಿಸಿ ಹೊಗಳಿ, ಜೊತೆಗೆ ಆಕೆ ತನ್ನ ಅಭಿಮಾನಿ ಅಂತ ತಿಳಿದು ತುಂಬ ಪ್ರೀತಿಯಿಂದ ಮಾತನಾಡಿಸಿ ಹೋದಂಥ ಘಟನೆ ಅವತ್ತಿನ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಅತಿ ದೊಡ್ಡ ಸೆನ್ಸೇಷನಲ್ ನ್ಯೂಸ್ ಕೂಡ ಕ್ರಿಯೇಟ್ ಮಾಡಿತ್ತಂತೆ. ಸಂದೇಶವನ್ನು ಕಳಿಸಿ ನಮಗೂ ಕೂಡ ಒಂದು ಹಾಡನ್ನು ಪ್ರಸಾರಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಯಾರಿದು ಶ್ರೀನಾಥ್ ಕೆ ಪಿ ಅಗ್ರಹಾರದಿಂದ, ಹಳೆಯ ಹಾಡುಗಳ ಕಾರ್ಯಕ್ರಮವಾದರೂ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದಕ್ಕಿಂತ ಒಂದು ಅದ್ಭುತವಾದಂಥ ಹಾಡುಗಳು, ಜೊತೆಗೆ ಆಹಾ ಧ್ವನಿಯ ಬಗ್ಗೆ ಕಮೆಂಟ್ ಬಂದಿದೆ.

ಶ್ರೀನಿವಾಸ್ ಪದ್ಮನಾಭನಗರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಓಲ್ಡ್ ಇಸ್ ಗೋಲ್ಡ್ ಅಂತ ಹೇಳಿ ಕೆಂಪರಾಜು ಮೈಸೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ ಹಳೆಯ ಹಾಡುಗಳು ಅದರಲ್ಲೂ ದಿಲ್ಲಗಿ ಚಿತ್ರದ ಹಾಡು ಪ್ರಸಾರ ಮಾಡಿ ಅಂತ ಕೇಳಿದ್ದೀರಿ. ಖಂಡಿತ ಈಗಾಗಲೇ ಪ್ರಸಾರ ಆಗಿದೆ ಕೂಡ. ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

ಭಾರತೀಯ ಚಿತ್ರರಂಗ ಕಂಡಂತಹ ಅದ್ಭುತ ನಟಿ ಗಾಯಕಿ ಸುರಯ್ಯ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ಕೇಳೋದಕ್ಕೆ ಆಶ್ಚರ್ಯ ಅನ್ಸಿದ್ರು, ಸತ್ಯ, ಸುರಯ್ಯ ಅವರು ಯಾವುದೇ ನಟನಾ ಶಾಲೆಗೆ ಹೋಗಿರಲಿಲ್ಲ. ಅಷ್ಟೇ ಏಕೆ, ಆಕೆಗೆ ಆರಂಭದಲ್ಲಿ ನಟನೆಯ ABCD ಕೂಡ ಗೊತ್ತಿರಲಿಲ್ಲವಂತೆ. ಆಕೆಯ ದೊಡ್ಡ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಆಕೆಯ ಧ್ವನಿ ಹಾಗೆ ಮುಖದಲ್ಲಿದ್ದಂಥ ನೈಸರ್ಗಿಕ ತೇಜಸ್ಸು. ಆಕೆ ಹಾಡುವಾಗ ಮೂಡ್ತಿದ್ದಂಥ ಭಾವನೆಗಳೆಲ್ಲವೂ ಕ್ಯಾಮರಾ ಕಣ್ಣುಗಳಲ್ಲಿ ಸೆರೆ ಹಾಕ್ತಾ ಇದ್ವು. ಕ್ಯಾಮರಾ ಹಿಂದೆ ಅಥವಾ ಮುಂದೆ ನಿಂತರೆ ಸಾಕು, ಆಕೆ ತಾನೇ ಸೃಷ್ಟಿಸಿಕೊಂಡಂಥ ಜಗತ್ತಿನಲ್ಲಿ ಕಳೆದು ಹೋಗ್ತಾ ಇದ್ಲಂತೆ. ಅದಕ್ಕೆ ನೌಶಾದ್ ಅವರು ಆಕೆಯನ್ನ ಗಾನ ಕೋಗಿಲೆ ಮಾತ್ರವಲ್ಲ, ಭಾವನೆಗಳ ರಾಣಿ ಅಂತ ಹೇಳಿ ಕರೀತಾ ಇದ್ರಂತೆ.

ಐವತ್ತರ ದಶಕದ ಮಧ್ಯಭಾಗದಲ್ಲಿ ಲತಾ ಮಂಗೇಶ್ಕರ್, ಆಶಾ ಭೋಂಸ್ಲೆ ಅವರಂತಹ ಹಿನ್ನೆಲೆ ಗಾಯಕಿಯರ ಒಂದು ಅಬ್ಬರವೇ ಶುರುವಾಗುತ್ತೆ. ನಟಿಯರು ತಾವೇ ಹಾಡುವಂಥ ಕಾಲ ಮುಗಿದು ಕೇವಲ ಲಿಪ್ಸಿಂಕ್ ಮಾಡುವಂಥ ಟ್ರೆಂಡ್ ಬರುತ್ತೆ. ಆದರೆ ಸುರಯ್ಯ ತನ್ನ ತತ್ವಕ್ಕೆ ಬದ್ಧರಾಗಿದ್ರು. ನನ್ನ ಪಾತ್ರಕ್ಕೆ ನಾನೇ ಹಾಡಬೇಕು, ಇಲ್ದಿದ್ರೆ ನಟಿಸೋದಿಲ್ಲ ಅಂತ ಹೇಳಿ ಹಠ ಮಾಡ್ತಾರೆ. ಹೊಸ ತಂತ್ರಜ್ಞಾನ, ಬದಲಾವದ ಬಾಲಿವುಡ್ ವ್ಯವಸ್ಥೆಗೆ ಒಗ್ಗಿಕೊಳ್ಳದ ಸುರಯ್ಯ ಯಾವುದಕ್ಕೂ ಕಾಂಪ್ರಮೈಸ್ ಆಗದೆ 34ನೇ ವಯಸ್ಸಿಗೆ, ಅಂದರೆ ತನ್ನ ಸೌಂದರ್ಯ ಮತ್ತು ಜನಪ್ರಿಯತೆ ಉತ್ತುಂಗದಲ್ಲಿ ಇದ್ದಾಗಲೇ ಚಿತ್ರರಂಗಕ್ಕೆ ಗುಡ್ ಬೈ ಹೇಳ್ತಾರೆ. ಚಿತ್ರರಂಗಕ್ಕೆ ಗುಡ್ ಬೈ ಹೇಳಿದ ನಂತರ ಸುರಯ್ಯ ತೆಗೆದುಕೊಂಡಂಥ ನಿರ್ಧಾರ ಇಡೀ ಬಾಲಿವುಡ್ಗೆ ಶಾಕ್ ನೀಡುತ್ತೆ. ಆಕೆ ಕೇವಲ ಸಿನಿಮಾದಿಂದ ಮಾತ್ರವಲ್ಲ, ಇಡೀ ಸಾರ್ವಜನಿಕ ಬದುಕಿನಿಂದಲೇ ದೂರ ಸರಿತಾರೆ. ಮದುವೆ, ಪಾರ್ಟಿ, ಸಿನಿಮಾ ಪ್ರೀಮಿಯರ್ ಶೋ, ಹೀಗೆ ಎಲ್ಲಿಯೂ ಆಕೆ ಕಾಣಿಸ್ಕೊಳ್ಳೋದೇ ಇಲ್ಲ. ಮುಂಬೈನ ಅವರ ನಿವಾಸಕ್ಕೆ ಕೇವಲ ಬೆರಳೆಣಿಕೆಯಷ್ಟು ಆಪ್ತರಿಗಷ್ಟೇ ಪ್ರವೇಶವಿರುತ್ತೆ. ದಿನಪತ್ರಿಕೆಗಳನ್ನು ಓದೋದು, ಹಳೆ ಹಾಡುಗಳನ್ನು ಕೇಳೋದು, ಕಿಟಕಿಯಿಂದ ಸಮುದ್ರದ ಅಲೆಗಳನ್ನು ನೋಡೋದ್ರಲ್ಲೇ ಆಕೆ 40 ವರ್ಷಗಳನ್ನು ಕಳೆದು ಬಿಡ್ತಾರೆ. ತಾನು ಮುಪ್ಪಾಗ್ತಿರೋದನ್ನು ಜಗತ್ತು ನೋಡಬಾರದು. ತನ್ನ ಸೌಂದರ್ಯ, ಯೌವನದ ಸೌಂದರ್ಯ ಹೇಗಿತ್ತು ಅದಷ್ಟೇ ಜನರ ನೆನಪಿನಾಳದಲ್ಲಿ ಉಳ್ಕೊಳ್ಬೇಕು ಅನ್ನೋದು ಕೂಡ ಈ ಒಂಟಿತನದ ಹಿಂದಿನ ರಹಸ್ಯವಾದ ಹಠ ಆಗಿತ್ತು ಅಂಥೇಳಿ ಕೆಲವರು ಹೇಳೋದು ಕೂಡ ಉಂಟು.

ನಲವತ್ತರ ದಶಕದಲ್ಲೇ ಸುರಯ್ಯಗೆ ದುಬಾರಿ ಹಾಗೆ ಐಷಾರಾಮಿ ಕಾರುಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ವಿದೇಶದಿಂದ ಆಮದು ಮಾಡಿಕೊಂಡಂತ ಅತ್ಯಾಧುನಿಕ ಕಾರುಗಳು ಆಕೆಯ ಗ್ಯಾರೇಜ್ನಲ್ಲಿದ್ವು. ಸಿನಿಮಾ ಶೂಟಿಂಗ್ಗೆ ಆಕೆ ರಾಜವಂಶಸ್ಥೆಯಂತೆ ಕಾರಿನಲ್ಲಿ ಬಂದು ಇಳಿತಾ ಇದ್ರೆ ಇಡೀ ಸೆಟ್ ಎದ್ದು ನಿಂತು ಗೌರವ ಕೊಡ್ತಾ ಇತ್ತಂತೆ. ಅಂದಿನ ಕಾಲಕ್ಕೆ ಅತಿ ದೊಡ್ಡ ಬ್ರ್ಯಾಂಡ್ ಆಗಿದ್ದ ಕ್ಯಾಡಿಲಾಕ್ ಕಾರನ್ನ ಹೊಂದಿದಂತ ಭಾರತದ ಕೆಲವೇ ಕೆಲವು ಗಣ್ಯರಲ್ಲಿ ಸುರಯ್ಯ ಕೂಡ ಪ್ರಮುಖರಾಗಿದ್ದರು. ಮಿರ್ಜಾ ಗಾಲಿಬ್ ಸಿನಿಮಾ ಬಿಡುಗಡೆಯಾದಾಗ ಈಗಾಗಲೇ ಹೇಳದಂತೆ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರವರು ವಿಶೇಷವಾದಂಥ ಪ್ರದರ್ಶನವನ್ನು ಅವರಿಗಾಗಿ ಏರ್ಪಡಿಸಲಾಗಿತ್ತಂತೆ. ಸಿನಿಮಾ ನೋಡಿ ಭಾವುಕರಾದಂಥ ನೆಹರು ಸುರಯ್ಯ ಅವರ ಬಳಿ ಬಂದು, ಕೇವಲ ನೀನು ನಟಿ ಮಾತ್ರ ಅಲ್ಲ, ಭಾರತದ ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳಿ ಬೆನ್ನು ತಟ್ಟಿ ಆಕೆಯ ಗಾಯನಕ್ಕೆ ಫ್ಯಾನ್ ಆಗಿದ್ದರು ಕೂಡ. ಪರದೆಯ ಮೇಲೆ ಕೋಟ್ಯಂತರ ಹೃದಯಗಳನ್ನು ಆಳಿದಂಥ ಈ ಸಿಂಗಿಂಗ್ ಕ್ವೀನ್ ಕೊನೆಗೆ ತನ್ನ ಪ್ರೀತಿಯ ನೆನಪುಗಳನ್ನೇ ಉಸಿರಾಡ್ತಾ ಯಾರಿಗೂ ಭಾರವಾಗದೆ ಇತಿಹಾಸದ ಪುಟ ಸೇರಿದ್ದು ಮಾತ್ರ ನಿಜಕ್ಕೂ ಒಂದು ಕಾವ್ಯಾತ್ಮಕ ದುರಂತ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸಂದೇಶವನ್ನು ಕಳಿಸಿ ಬಹಳಷ್ಟು ಜನ ತಮ್ಮ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರಿ. ಇವತ್ತಿನ ಹಾಡುಗಳು, ಸುರಯ್ಯ ಅವರ ಬಗೆಗಿನ ಮಾತು ಎಲ್ಲವೂ ಇಷ್ಟವಾಯಿತು ಅಂತ ಹೇಳಿ ಕೆಎಂ ಪ್ರಕಾಶ್ ಕಲ್ಲೂರು ಗುಬ್ಬಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಬಾಲಿವುಡ್ ಇತಿಹಾಸದಲ್ಲಿ ದೇವಾನಂದ್ ಹಾಗೆ ಸುರಯ್ಯ ಅವರ ಪ್ರೇಮಕತೆ ಅತ್ಯಂತ ಪ್ರಸಿದ್ಧಿ, ಜೊತೆಗೆ ನೋವಿನಿಂದ ಕೂಡಿದ ಅಮರ ಕಥೆ ಕೂಡ ಹೌದು ಅಂತ ಹರಿಹರನ್ ವಿಜ್ಞಾನ ನಗರದಿಂದ ಹೇಳ್ತಾ ಇದ್ದಾರೆ. ಸುರಯ್ಯ ಹಾಗೆ ದೇವಾನಂದ್ ಅವರೊಂದಿಗೆ ನಟಿಸುವಾಗ ಇಬ್ಬರ ನಡುವೆ ಪ್ರೇಮ ಇತ್ತು, ಆದರೆ ಕುಟುಂಬದ ವಿರೋಧ, ಮದುವೆ ಆಗಲಿಲ್ಲ. ಜೀವಮಾನವಿಡೀ ಮದುವೆಯಾಗದೆ ಏಕಾಂಗಿಯಾಗಿ ಉಳಿದ್ರು ಸುರಯ್ಯ ಅವರು. ಅವರ ನಟನೆ ಸೌಂದರ್ಯಕ್ಕೆ ಮಾರು ಹೋಗಿ ಅಭಿಮಾನಿಗಳು ಅವರನ್ನ ಮಲಿಕಾಯೆ ಹುಸ್ನ, ಮಲಿಕಾಯೆ ಅಧಿಕಾರಿ ಅಂತ ಹೇಳಿ ಕರೀತಾ ಇದ್ರು ಅಂತ ಹೇಳಿ ನವೋದಯ ನಾಗರಾಜ್ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಸುರಯ್ಯ ಅವರ ಚಿತ್ರದ ಹಾಡುಗಳು ಇಷ್ಟವಾಯಿತು, ಅವರಿಗೆ ನಮ್ಮ ನಮನಗಳು ಅಂತ ಹೇಳಿ ವಿಲಿಯಂ ಪರ್ಲಡ್ಕ ಪುತ್ತೂರಿನಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ರು. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸುರಯ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸ್ಮರಣೆಗಾಗಿ ಅವರದ್ದೇ ಚಿತ್ರದ ಹಾಡುಗಳನ್ನು, ಅವರದ್ದೇ ಗಾಯನದ ಗೀತೆಗಳನ್ನು ಆಲಿಸಿದ್ರಿ. ಇಷ್ಟೊತ್ತು ನೀವೇ ರಿಕ್ವೆಸ್ಟ್ ಮಾಡಿದಂಥ ಗೀತೆಗಳಾಗಿದ್ವು. ಎಸ್, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ. ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಜೊತೆಯಾಗೇ ಇದ್ದೀನಿ, ನಿಮ್ಮ ಆರ್ಜೆ ರಮ್ಯಾ.

ದೈಯ್ಯ ತಾಯ ಉಠಾಯಲಿ ಯೋಗಿರ ನಕ ಪದ ಬನ್ಸಿ ಬಜಾವತ್ ಧೇನು ಚನಯ್ಯ ಜಗ್ಗೆ ಮೋಹನ್ ಮನ್ ಮೇ ಮಾಯೆ ನಿತ್ಯ ಕರ್ತ ರಾಧಾ ರಾಧಾ ರಾಧಾ ರಾಧಾ ರಾಧಾ ರಾಧಾ ರಾಧಾ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ವಿಕಸಿತ ಭಾರತ 2047 ಗುರಿ ತಲುಪಲು ಕೃಷಿ, ಆಹಾರ, ತಂತ್ರಜ್ಞಾನ ಮತ್ತು ನಾವೀನ್ಯತೆಗಳ ಪಾತ್ರ ಅತಿ ಮುಖ್ಯವಾಗಿದೆ. ಪ್ರಯೋಗಶಾಲೆಗಳಲ್ಲಿ ಸಿದ್ಧವಾಗುವ ತಂತ್ರಜ್ಞಾನ ಮಾರುಕಟ್ಟೆ ತಲುಪಿ ಜನಸಾಮಾನ್ಯರ ಜೀವನವನ್ನು ಸುಗಮಗೊಳಿಸುತ್ತದೆ. ಈ ನಿಟ್ಟಿನಲ್ಲಿ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ CSIR ಸಂಸ್ಥೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ಬೆಂಗಳೂರಿನಲ್ಲಿ ಆಯೋಜಿತ ರೈಸ್ ಕಾಂಕ್ಲೇವ್ 2026 ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ದೇಶದ ಆಹಾರ ಸುರಕ್ಷತೆ ಮತ್ತು ತಂತ್ರಜ್ಞಾನದ ಮೂಲಕ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುತ್ತಿರುವ ಯುವ ಉದ್ಯಮಿಗಳ ಉತ್ಸಾಹ ಹಾಗೂ ನವೋದ್ಯಮಗಳ ಪಾತ್ರ ಹೆಮ್ಮೆಯ ವಿಷಯವಾಗಿದೆ ಎಂದರು. ಬೆಂಗಳೂರಿನಲ್ಲಿ ಜರುಗಿದ 6ನೇ CSIR ರೈಸ್ ಕಾಂಕ್ಲೇವ್ನಲ್ಲಿ ಜಂಟಿ ಸಂಶೋಧನೆ ಮತ್ತು ಅಭಿವೃದ್ಧಿ ಯೋಜನೆಗಳ ಸಹಯೋಗಕ್ಕಾಗಿ ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಒಡಂಬಡಿಕೆಗೆ ಸಹಿ ಹಾಕಿದೆ. ತಮ್ಮ ಸರ್ಕಾರದ ಹೆಮ್ಮೆಯ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಎಲ್ಲ ಗ್ಯಾರಂಟಿ ಯೋಜನೆಗಳು 100%-ಕ್ಕೆ 100%-ರಷ್ಟು ಮುಂದುವರಿಯುತ್ತವೆ. ಯಾರೂ ಆತಂಕಪಡುವ ಅವಶ್ಯಕತೆ ಇಲ್ಲ. ಕೆಲವರು ಮೃತಪಟ್ಟವರ ಹೆಸರಿನಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಯೋಜನೆಯ ಲಾಭ ಪಡೆಯುತ್ತಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆ ಫಲಾನುಭವಿಗಳ ದೃಢೀಕರಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಲು ತಿಳಿಸಲಾಗಿದೆ ಎಂದಿದ್ದಾರೆ. ಸ್ವಚ್ಛತೆಯೇ ಸೇವೆ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸ್ವಚ್ಛ ಭಾರತ ಅಭಿಯಾನ ಜರುಗಿತು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಶಯದಂತೆ ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಜನರಿಗೆ ತಲುಪಿಸಲು ಈ ಸ್ವಚ್ಛತಾ ಅಭಿಯಾನ ನಡೆಯಿತು. ಕೇಂದ್ರ ಕಾರ್ಪೊರೇಟ್ ವ್ಯವಹಾರಗಳ ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ಸ್ವಚ್ಛತಾ ಅಭಿಯಾನದಲ್ಲಿ ಪಾಲ್ಗೊಂಡರು.

0: ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡು ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಕಾಪಾಡುವಂತೆ ಜನಜಾಗೃತಿ ಮೂಡಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ರೈತರ ಸಹಭಾಗಿತ್ವದಲ್ಲಿ ಮೂಲದಲ್ಲಿಯೇ ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಚಾಲನೆ ನೀಡಿದರು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಗುಂಡ್ಲವದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಅವರ ಹೊಲದಲ್ಲಿ ಹೊಯ್ಸಳ ಕಾಲದ ಅಪ್ರಕಟಿತ ದಾನಶಾಸನ ಪತ್ತೆ ಮಾಡಲಾಗಿದೆ. ತುಮಕೂರಿನ ಶಶಿಕುಮಾರ್ ನಾಯಕ್ ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ತಿರುಗಾಟ ಸಂಶೋಧನಾ ತಂಡದ ಸದಸ್ಯರು ಈ ಶಾಸನ ಪತ್ತೆ ಹಚ್ಚಿದ್ದಾರೆ. ಈ ಕುರಿತು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದ ಹಿರಿಯ ಸಹಾಯಕ ಪ್ರಾಧ್ಯಾಪಕ ಡಾ ಗೋವಿಂದ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಗುಂಡ್ಲದ್ದಿಗೇರಿ ಗ್ರಾಮದ ಚಂದ್ರಯ್ಯ ಸ್ವಾಮಿ ಮತ್ತು ಮಲ್ಲನಗೌಡರವರ ಹೊಲದಲ್ಲಿ ಹೊಯ್ಸಳರ ಕಾಲದ ಅಪ್ರಕಟಿತ ದಾನಶಾಸನವನ್ನು ಪತ್ತೆ ಮಾಡಲಾಗಿದೆ. ಗುಂಡ್ಲದ್ದಿಗೇರಿ ಗ್ರಾಮದ ಶಿಕ್ಷಕ ಮಂಕಾಳಪ್ಪ ಗಂಗಾಧರ ಅವರ ಸಹಕಾರದಿಂದ ವಿಜಯನಗರ ತಿರುಗಾಟ ಸಂಶೋಧನಾ ತಂಡ ಅವರು ಪತ್ತೆ ಹಚ್ಚಿದ್ದಾರೆ. ಈ ಶಾಸನವು ಗ್ರಾನೈಟ್ ಕಲ್ಲಿನಲ್ಲಿದ್ದು 15 ಸಾಲುಗಳನ್ನು ಒಳಗೊಂಡಿದೆ. 8 ಅಡಿ ಎತ್ತರ, 1.5 ಅಡಿ ಅಗಲವಾಗಿದ್ದು ವಿಶೇಷವಾಗಿ ಶಾಸನದ ಮೊದಲ ಸಾಲಿನಲ್ಲೇ ಹೊಯ್ಸಳರ ನಾರಸಿಂಹ ಚಕ್ರವರ್ತಿ ಎಂದು ಉಲ್ಲೇಖವಾಗಿದೆ. ಇದರಿಂದ ಹೊಯ್ಸಳರ ನಾರಸಿಂಹನ ಆಡಳಿತಾವಧಿಯಲ್ಲಿ ಗುಂಡ್ಲವದ್ದಿಗೇರಿಯನ್ನು ಕಾಸಿಗೌಡ ಎಂಬ ಪಾಳೆಯಗಾರನು ಆಳ್ವಿಕೆ ನಡೆಸುತ್ತಿದ್ದನು. ಆತನು ಆ ಊರಲ್ಲಿ ಕೆರೆ ಕಟ್ಟಿಸಿರುವುದಲ್ಲದೆ ದೇಗುಲಕ್ಕೆ ಗಂಟೆ ಜಾಗಟಿಯನ್ನು ದಾನ ನೀಡಿದ ವಿವರವು ಶಾಸನದಲ್ಲಿದೆ.
0: ಅಂತಾರಾಷ್ಟೀಯ ಯೋಗ ದಿನಾಚರಣೆ 2026 ಪೂರ್ವಭಾವಿಯಾಗಿ ಆಯುಷ್ ಇಲಾಖೆಯಿಂದ ಆಯೋಜಿಸಲಾಗುತ್ತಿರುವ ಆನ್ಲೈನ್ ಯೋಗಥಾನ್ನ 2ನೇ ದಿನವಾದ ಇಂದು ಮಾಜಿ ಲೆಫ್ಟಿನೆಂಟ್ ಗವರ್ನರ್ ಕಿರಣ್ ಬೇಡಿ ಪಾಲ್ಗೊಂಡಿದ್ದರು. ಗಿನ್ನಿಸ್ ದಾಖಲೆಗಾಗಿ ಆಯೋಜಿತ ಆನ್ಲೈನ್ ಯೋಗಥಾನ್ ಸಪ್ತಾಹದ ಪ್ರಥಮ ದಿನ ಒಟ್ಟು 435,831 ಜನ ಯೋಗಾಸಕ್ತರು ಯೋಗಾಭ್ಯಾಸದಲ್ಲಿ ತೊಡಗಿದರು. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಪರಿಕಲ್ಪನೆಯಡಿ ಜೂನ್ 21 ಬೆಳಗ್ಗೆ 6 ದಾವಣಗೆರೆ ಜಿಲ್ಲಾ ಪೊಲೀಸ್ ಕ್ರೀಡಾಂಗಣದಲ್ಲಿ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಆಯೋಜಿತವಾಗಿದೆ. ಖ್ಯಾತ ಯೋಗಪಟು ಮುರಳಿ ಮಾರ್ಗದರ್ಶನ ಮಾಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬದುಕು, ಸಂಘರ್ಷ ಹಾಗೂ ಮೌಲ್ಯಾದರ್ಶಗಳನ್ನು ಯುವ ಪೀಳಿಗೆಗೆ ಪರಿಚಯಿಸಲು ಕೋಲಾರ ಜಿಲ್ಲೆಯಲ್ಲಿ ಭವ್ಯ ವಸ್ತು ಸಂಗ್ರಹಾಲಯ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ಪೂರ್ವ ಅನುಮೋದನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10

0: ಆಕಾಶವಾಣಿ
1: ಮನದಾಗಸಕ್ಕೆ ಲಗ್ಗೆ ಇಟ್ಟು
2: ಮನಗೆದ್ದ ದನಿಗಳು
1: ಮತ್ತೊಮ್ಮೆ ಮಗದೊಮ್ಮೆ
2: ಮನ ಕದಿಯೋ ಕ್ಷಣಗಳು
1: ಮರೆಯದೆ ಕೇಳಿ
2: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:00
1: ನಿಮ್ಮ ನೆಚ್ಚಿನ FM ರೈನ್ಬೋ 101.3 MHz ಗಳಲ್ಲಿ

12:06 ಈ ಹೊತ್ತಿನಲ್ಲಿ 101.3 ಕಂಪನಾಂಕಗಳಲ್ಲಿ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಿಮ್ಮ ಎಫ್ಎಂ ರೇನ್ಬೋ ಗೆಳತಿ ರೇಖಾ. ಮತ್ತೊಂದು ಸೋಮವಾರ, ಮತ್ತೊಂದು ನವಿಲುಗರಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತನಾಡೋಣ ಅಂತಿದ್ದೀರಾ? ಹಣ್ಣುಗಳ ರಾಜ ಮಾವಿನ ಹಣ್ಣು ಮಾರುಕಟ್ಟೆಗೆ ಬಂದು ಸುಮಾರು 2 ತಿಂಗಳ ಮೇಲೆ ಆಗ್ತಾ ಬಂತು. ಇನ್ನೂ ಬೇರೆ ಬೇರೆ ಆದಂತಹ ವೆರೈಟಿ ಹಣ್ಣುಗಳು ಮಾರುಕಟ್ಟೆಗೆ ಬರ್ತಾನೆ ಇದೆ. ನಾವು ನೀವು ಅದರ ಸವಿಯನ್ನು ಖಂಡಿತವಾಗ್ಲೂ ದಿನಾಗ್ಲೂ ಆಲ್ಮೋಸ್ಟ್ ಸವಿತಾನೆ ಇದ್ದೀವಿ ಅಂತ ಅನ್ಸುತ್ತೆ. ಎಷ್ಟೊಂದು ಬಗೆಯ ಮಾವಿನ ಹಣ್ಣುಗಳ ವೆರೈಟಿಗಳಲ್ವಾ? ಬೆಂಗಳೂರಿನಂತೂ ಸುಮಾರು ವೆರೈಟಿ ನಾವು ನೋಡ್ತೀವಿ ಅಂಗಡಿಗಳಲ್ಲಿ, ಗಾಡಿಗಳಲ್ಲಿ ಅದನ್ನು ಬಣ್ಣ ಬಣ್ಣವಾಗಿ ಜೋಡಿಸಿಟ್ಟಿರೋದನ್ನು ನೋಡೋದಕ್ಕೆ ಒಂದು ಆನಂದ. ಆದರೆ ಈ ಮಾವಿನ ಹಣ್ಣಿನ ಬೆಳೆಗೂ ಮಾವಿನ ಹಣ್ಣಿನ ವೆರೈಟಿಗೂ ಸಾಕಷ್ಟು ಒಂದು ಇತಿಹಾಸ ಇದೆ. ಅವುಗಳೆಲ್ಲ ಯಾವುದು, ಅದರ ಇತಿಹಾಸ ಏನು ಅಂತ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ.

ನಾರದ ವಿಜಯ ಚಿತ್ರದಿಂದ ಒಂದು ಯುಗಳಗೀತೆಯನ್ನು ಕೇಳ್ಕೊಂಬಂದ್ವಿ ಸ್ನೇಹಿತರೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ಅಶ್ವಥ್ ವೈದಿ ಅವರ ಸಂಗೀತ ನಿರ್ದೇಶನವಿದ್ದಂತಹ ಚಿತ್ರ. ಇನ್ನು ಮಾವಿನ ಹಣ್ಣಿನ ಇತಿಹಾಸವನ್ನು ಸ್ವಲ್ಪ ನಾವು ಗಮನಿಸಿದ್ರೆ, ಮೊದಲನೇದಾಗಿ ಇದರ ವೈಜ್ಞಾನಿಕವಾದಂತಹ ಹೆಸರು ಏನು ಅಂತ ನಾವು ತಿಳ್ಕೊಂಡ್ರೆ, ಮ್ಯಾಗ್ನಿಫೆರಾ ಇಂಡಿಕಾ ಅನ್ನುವಂಥದ್ದು ಮಾವಿನ ಹಣ್ಣಿನ ವೈಜ್ಞಾನಿಕ ಹೆಸರು. ಇಂಡೋ ಬರ್ಮಾ ಪ್ರದೇಶದಲ್ಲಿ ಮತ್ತು ನಮ್ಮ ಭಾರತದ ಈಶಾನ್ಯ ಪ್ರದೇಶದಲ್ಲಿ ಮ್ಯಾನ್ಮಾರ್ ಮತ್ತು ಅಸ್ಸಾಂನ ಚಿತ್ತಗಾಂಗ್ ಪ್ರದೇಶಗಳಲ್ಲಿ ಮೊದಲ ಬಾರಿಗೆ ಮಾವಿನ ಹಣ್ಣನ್ನು ವೈಲ್ಡ್ ಅಂದ್ರೆ ಕಾಡುಗಳಲ್ಲಿ ಪ್ರಾಬಬ್ಲಿ ಬೆಳೆದಿರ್ತಾರೆ. ಆದ್ರೆ ಮಾವಿನ ಹಣ್ಣನ್ನು ಸುಮಾರು 4,000 ವರ್ಷಗಳಿಂದ ಭಾರತ

ಅಲ್ಲಿ ಬೆಳೀತಾ ಬಂದಿದ್ದೀವಿ. ತುಂಬಾ ದೊಡ್ಡ ಇತಿಹಾಸ ಇರುವಂತಹ ಒಂದು ಬೆಳೆ. ಇದು ಮುಖ್ಯವಾಗಿ ಎರಡು ಪ್ರದೇಶಗಳಲ್ಲಿ ನಾವು ಗುರುತಿಸಬಹುದು. ಒಂದು ನಮ್ಮ ಭಾರತದ ಈಶಾನ್ಯ ಪ್ರದೇಶದಲ್ಲಿ ಮುಂಚೆ ಹಾಗೆ ಸ್ವಲ್ಪ ಹೋಗ್ತಾ ಹೋಗ್ತಾ ಇಡೀ ಭಾರತವನ್ನೇ ಅದು ವ್ಯಾಪಿಸಿಕೊಂಡಿದೆ. ಅದಲ್ಲದೆ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಕೂಡ ಈ ಬೆಳೆಯನ್ನ ಬೆಳೀತಾ ಇರೋದನ್ನ ನಾವು ಕಂಡು ಬರಬಹುದು. ಭಾರತದಲ್ಲಿ ಈ ಬೆಳೆಗೆ ಸ್ವಲ್ಪ ಒಣಹವೆ ಬೇಕು ಅಂತ ಅನಿಸಿದ್ರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಬೆಳೆಯುವಂತಹ ಬೆಳೆಗಳಿಗೆ ಒಂದು ಸ್ವಲ್ಪ ತೇವಾಂಶ ಇರುವಂತಹ ಒಂದು ಪ್ರದೇಶ ಇರಬೇಕಾಗಿರುವಂತಹ ಒಂದು ಇತಿಹಾಸ ಇದೆ ಈ ಬೆಳೆಗೆ. ಸೊ ಇದು ಸುಮಾರು ಇಲ್ಲಿ ಬೌದ್ಧ ಭಿಕ್ಷುಗಳು ಭಾರತಕ್ಕೆ ಬಂದಾಗ ಈ ಹಣ್ಣನ್ನು ಬೇರೆ ರೀಜನ್ಗಳಿಗೆ ತಗೊಂಡು ಹೋಗಿ ಅದು ವಿಶ್ವವ್ಯಾಪಿ ಅಂದರೆ ಕೆಲವು ದೇಶಗಳಿಗೆ ಇದು ಇಲ್ಲಿಂದ ಹೋದಂತಹ ಬೆಳೆ ಆಯಿತು ಅಂತ ನಾವು ತಿಳಿದು ಬರ್ತೀವಿ.

0: ಈಗ ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
1: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ,
2: ಒಳ್ಳೆ ಟೀಚರ್ಸ್ ಇರಬೇಕು,
1: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
0: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದೀನಿ.
3: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9162534 58.
4: ಆಕಾಶವಾಣಿ FM ರೇನ್ಬೋ.
5: ಸ್ನೇಹಿತರೆ, 12:18 101.3 ಕಂಪನಾಂಕಗಳಲ್ಲಿ ನವಿಲುಗರಿ ಕಾರ್ಯಕ್ರಮದಲ್ಲಿ ಮಾವಿನ ಹಣ್ಣುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಭಾರತದಲ್ಲಿ ಸುಮಾರು 1000 ಬಗೆ ಬಗೆಯ ಮಾವಿನ ಹಣ್ಣಿನ ವೆರೈಟೀಸ್ಗಳಿದೆಯಂತೆ. ಆದರೆ ನಮಗೆ ತಿಳಿದಿರೋದು ಕೆಲವು ಹಣ್ಣುಗಳು, ಅಂದರೆ ವಿಶಿಷ್ಟವಾಗಿ ಹೆಸರುವಾಸಿಯಾಗಿರುವಂತಹ ಹಣ್ಣುಗಳು ಮಾತ್ರ. ಕೆಲವು ರಾಜ್ಯಗಳಲ್ಲಿ ಒಂದು ಎರಡು ಮೂರು ಅಥವಾ ವಿವಿಧ ಬಗೆಯ ಹಣ್ಣುಗಳು ಫೇಮಸ್ ಆಗಿರುತ್ತೆ. ಮೊದಲನೇದಾಗಿ ನಮ್ಮ ಕರ್ನಾಟಕವನ್ನು ತಗೊಂಡ್ರೆ, ಕರ್ನಾಟಕದ ಆಲ್ಫಾನ್ಸೋ ಅಂತ ಕರೆಸಿಕೊಳ್ಳುವಂತಹ ಬಾದಾಮಿ ಹಣ್ಣನ್ನು ನಾವು ಹೆಚ್ಚಾಗಿ ಬೆಳಿತೀವಿ. ಮಾವಿನ ಹಣ್ಣುಗಳಲ್ಲಿ ರಾಣಿ ಅಂತ ಕರೆಸಿಕೊಳ್ಳುವಂತಹ ರಸ್ಪೂರಿ ಹಣ್ಣನ್ನು ನಾವು ಇಲ್ಲಿ ಬೆಳಿತೀವಿ. ತೋತಾಪುರಿ ಹಣ್ಣು, ಸೇಂದೂರ, ಮಲ್ಗೋವ, ಹೀಗೆ ಕೆಲವು ಬಗೆಯ ವಿಶಿಷ್ಟವಾದ ಹಣ್ಣುಗಳನ್ನು ಕರ್ನಾಟಕ ಬೆಳೆಯುತ್ತೆ. ಉತ್ತರ ಪ್ರದೇಶ, ಆಂಧ್ರಪ್ರದೇಶ, ಬಿಹಾರದ ನಂತರದ ಸ್ಥಾನ ಕರ್ನಾಟಕಕ್ಕೆ ಮಾವಿನ ಹಣ್ಣಿನ ಬೆಳೆಯಲ್ಲಿ. ಸಾಕಷ್ಟು ಖಾದ್ಯಗಳನ್ನು ಕೂಡ ನಾವು ಇದರಿಂದ ಮಾಡಿ ಸವಿತೀವಿ. ಈಗಾಗಲೇ ಒಂದು ಮೆಸೇಜ್ ಬಂದಿದೆ, ನಮೋದಯ ನಾಗರಾಜ್ ಹೇಳ್ತಿದ್ದಾರೆ, ಮಾವಿನ ಹಣ್ಣು ಅಂದ ತಕ್ಷಣ ನನಗೆ ಹೋಳಿಗೆ ಜೊತೆ ಮಾವಿನ ಹಣ್ಣಿನ ಸೀಕರಣೆ ನೆನಪಾಗಿ ಬಾಯಲ್ಲಿ ನೀರು ಊರ್ತಾ ಇದೆ ಅನ್ನುವಂಥ ಮೆಸೇಜ್ ಅನ್ನು ಕಳಿಸಿದ್ದಾರೆ. ಹೌದು, ಸುಮಾರು ಖಾದ್ಯಗಳನ್ನು ನಾವು ಇದರಿಂದ ಮಾಡ್ತೀವಿ. ಎಸ್ಪೆಷಲಿ ಮಿಲ್ಕ್ ಶೇಕ್ಸ್ ಕೂಡ ಸಾಕಷ್ಟು ಮಾಡ್ತೀವಿ. ತೋತಾಪುರಿ ಕೂಡ ಒಂದು ಮತ್ತೊಂದು ಬಗೆಯ ವಿಶಿಷ್ಟವಾದ ಒಂದು ಕಾಯಿ ನಾವು ಕರ್ನಾಟಕದಲ್ಲಿ ಬೆಳೆಯುವಂಥದ್ದು. ಹಾಗೆ ಬೇರೆ ರಾಜ್ಯಗಳು ಕೂಡ ನಮ್ಮ ಹಣ್ಣುಗಳು ಹೋಗುತ್ತೆ. ಮತ್ತೊಂದು ವಿಶೇಷತೆ ಕರ್ನಾಟಕದ ಬಗ್ಗೆ ನಾವು ಹೇಳಬೇಕಂತಂದರೆ, ಹಣ್ಣುಗಳ ಜೊತೆಗೆ ಅಪ್ಪೆ ಮಿಡಿ ಅಂತಹ ಒಂದು ರಾ ಕಾಯಿ, ಒಂದು ಕಾಯಿಯನ್ನು ಕೂಡ ನಾವು ಕರಾವಳಿ ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯೋದ್ರಿಂದ ಅದರಲ್ಲಿ ನಾವು ಬಹಳ ವಿಶಿಷ್ಟವಾದಂತಹ ಉಪ್ಪಿನಕಾಯಿಗಳನ್ನು ತಯಾರಿಸಿದ್ದು ಕೂಡ ತುಂಬ ಸಾಮಾನ್ಯ ಮತ್ತು ತುಂಬ ಪ್ರಸಿದ್ಧ.

ನಾನಿರುವುದೇ ನಿನಗಾಗಿ ಚಿತ್ರದ ಒಂದು ಯುಗಳಗೀತೆಯನ್ನು ನಾವು ಕೇಳ್ಕೊಂಡು ಬಂದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಗಳಲ್ಲಿ ರಾಜನ್ ನಾಗೇಂದ್ರ ಸಂಗೀತ ನಿರ್ದೇಶನವಿದ್ದಂಥ ಚಿತ್ರ. ಮತ್ತೆ ಭಾರತದ ಮಾವಿನ ಹಣ್ಣುಗಳು ಅಂತ ಬಂದಾಗ ಅತಿ ಹೆಚ್ಚು ವಿದೇಶಗಳಲ್ಲಿ ಜನಪ್ರಿಯವಾಗಿರುವಂಥ ಒಂದು ವೆರೈಟಿ ಅಂತಂದರೆ ಅದು ಆಲ್ಫಾನ್ಸೋ. ಆಲ್ಫಾನ್ಸೋ ಹೆಚ್ಚಾಗಿ ಕೊಂಕಣದ ಭಾಗಗಳಲ್ಲಿ ಮತ್ತು ಪಶ್ಚಿಮ ಭಾರತ, ಮಹಾರಾಷ್ಟ್ರ ಏನಿದೆ ಅದರ ಕೆಲವು ಪ್ರದೇಶಗಳಲ್ಲಿ, ರತ್ನಗಿರಿ ಇರಬಹುದು ಅಥವಾ ದೇವ್ಗಢ್ ಇಂಥ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ತಳಿ ಆಲ್ಫಾನ್ಸೋ ಮಾವಿನ ಹಣ್ಣು. ಇದರ ಚರ್ಮ ಸ್ವಲ್ಪ ದಪ್ಪವಾಗಿರುತ್ತೆ ಹಾಗೂ ಇದರ ರುಚಿ ತುಂಬ ಚೆನ್ನಾಗಿರೋದ್ರಿಂದ ಇದು ನಮ್ಮ ಭಾರತದ ರಾಯಭಾರಿಯಾಗಿ ಅನೇಕ ದೇಶಗಳಿಗೆ ಹೋಗುತ್ತೆ. ಹಾಗೆ ನಮ್ಮ ಸರ್ಕಾರದಿಂದ ಕೂಡ ಎಷ್ಟೋ ದೇಶಗಳಿಗೆ ಮಾವಿನ ಹಣ್ಣಿನ ಸೀಸನ್ಗಳಲ್ಲಿ ಮಾವಿನ ಹಣ್ಣನ್ನು ಸರ್ಕಾರದ ಪರವಾಗಿ ಕಳಿಸ್ತಾರೆ ಅಂತ ಕೂಡ ನಾನು ಕೇಳಿದ್ದೇನೆ. ಇದು ಯಾಕೆ ಇಷ್ಟೊಂದು ಜನಪ್ರಿಯ ಪಡೀತು, ಇದನ್ನು ಯಾಕೆ ಇಷ್ಟೊಂದು ರಫ್ತು ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಿದಾಗ ಇದರ ಸಿಪ್ಪೆ ಸ್ವಲ್ಪ ದಪ್ಪವಾಗಿರುತ್ತೆ, ಹೆಚ್ಚಾಗಿ ಬೇಗ ಹಣ್ಣುಗಳು ಕೆಡೋದಿಲ್ಲ. ಮತ್ತು ಕರಾವಳಿಯ ಪ್ರದೇಶಗಳಲ್ಲಿ ಅಂದರೆ ನಿಯರ್ ಟು ದ ಕೋಸ್ಟಲ್ ಓಷನ್ ರೀಜನ್ ಅಥವಾ ಸಾಗರದ ಹತ್ತಿರ ಬೆಳೆಯೋದ್ರಿಂದ ರಫ್ತು ಮಾಡೋದಕ್ಕೆ ಕೂಡ ಇದು ತುಂಬ ಅನುಕೂಲಕಾರಿ ಆಗಿರೋದ್ರಿಂದ ಇದು ಹೆಚ್ಚಾಗಿ ಭಾರತದಿಂದ ವಿದೇಶಗಳಿಗೆ ರಫ್ತಾಗಿ ಭಾರತದ ಮಾವಿನ ಮಾವು ಅಂತಂದರೆ ಆಲ್ಫಾನ್ಸೋ ಅನ್ನೋ ರೀತಿಯಂತಹ ಒಂದು ಭಾವನೆ ಮೂಡಿದೆ. ಆದರೆ ಬೇರೆ ಹಣ್ಣುಗಳಿಗೆ ಹೋಲಿಸಿದರೆ ಆಲ್ಫಾನ್ಸೋ ಮಾವಿನ ಹಣ್ಣು ಸ್ವಲ್ಪ ದುಬಾರಿ. ಹೆಚ್ಚಾಗಿ ನಾವು ಬೇರೆ ಹಣ್ಣುಗಳನ್ನು ತಗೊಳ್ಳೋಷ್ಟು ಈಸಿಯಾಗಿ ಇದು ನಮಗೆ ಕೈಗೆ ಎಟ್ಕೋದಿಲ್ಲ. ರಾಯ್ಗಢ್ ಹಾಗೂ ದೇವ್ಗಢ ಇರುವಂತಹ ರತ್ನಗಿರಿ ಪ್ರದೇಶದ ಈ ಹಣ್ಣುಗಳಿಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಇಲ್ಲೂ ಆಲ್ಫಾನ್ಸೋ ಹಣ್ಣುಗಳು ಎಲ್ಲ ಕಡೆ ಸಿಕ್ತೇ ಹೋದರೂ ಕೆಲವು ಕಡೆಗಳಲ್ಲಿ ಆಲ್ಫಾನ್ಸೋ ಹಣ್ಣು ಬೆಂಗಳೂರಿನಲ್ಲೂ ಸಿಗುತ್ತೆ. ನೀವು ಕೂಡ ಇದರ ಸವಿಯನ್ನು ಸವಿದಿರಬಹುದು.

0: ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಹಿಂಗ್ಯಾಕ ಯವ್ವ, ನಿನ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
3: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
2: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
4: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
6: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಕಾಶವಾಣಿ FM ರೇನ್ಬೋ.
8: 12:30 ಆಗಿದೆ ಸ್ನೇಹಿತರೆ, ನವಿಲುಗರಿ ಕಾರ್ಯಕ್ರಮ ಕೇಳ್ತಾ ಇದ್ರ. ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9484901013, 9480901013. ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಖಂಡಿತ ಕಳಿಸಿ. ಮತ್ತೆ ನಾವು ಉತ್ತರ ಭಾರತದ ಕಡೆಗೆ ಹೋದರೆ, ಉತ್ತರ ಪ್ರದೇಶದಲ್ಲಿ ಸುಮಾರು ಭಾರತದ 26-27% ಮಾವಿನ ಹಣ್ಣುಗಳನ್ನು ಬೆಳೆ ಅದೊಂದೇ ರಾಜ್ಯದಲ್ಲಿ ಬೆಳೀತಾರಂತೆ. ದಶೇರಿ, ಲಾಂಗ್ರಾ, ಚೌನ್ಸಾ ಇವು ಉತ್ತರ ಪ್ರದೇಶದಲ್ಲಿ ಬೆಳೆಯುವಂತಹ ಮುಖ್ಯವಾದಂತಹ ವೆರೈಟಿಗಳು. ಸುಮಾರು ಮೇನಿಂದ ಜುಲೈವರೆಗೆ ಈ ಬೆಳೆಗಳನ್ನು ಬೆಳೀತಾರೆ. ಹೆಚ್ಚಾಗಿ ನಾರಿನಂಶ ಇಲ್ಲದೇ ಇರುವಂತಹ ಅತ್ಯುತ್ತಮ ಫ್ಲೇವರ್ ಇರುವಂತಹ ಹಣ್ಣುಗಳಾಗಿರುತ್ತವಂತೆ ಇವು. ಲಾಂಗ್ರಾ ಅನ್ನುವಂತಹ ವೆರೈಟಿಗೆ GI ಟ್ಯಾಗ್ ಕೂಡ ಬಂದಿದೆ, ವಾರಣಾಸಿ ಜಾಗದಿಂದ ಬೆಳೆಯುವಂತಹ ಈ ಹಣ್ಣು. ಚೌನ್ಸಾ ಅನ್ನುವಂತಹ ವೆರೈಟಿ ನಾವು ಮಿಲ್ಕ್ ಶೇಕ್ಗಳಿಗೆ ಏನು ಉಪಯೋಗಿಸ್ತೀವಿ ಆ ಹಣ್ಣು ಅವುಗಳಿಗೆ ತುಂಬಾ ಸೂಕ್ತವಾದಂತಹ ಒಂದು ವೆರೈಟಿ.

ಮತ್ತೊಂದು ಮುಖ್ಯವಾದಂತಹ ವೆರೈಟಿ ಬಗ್ಗೆ ಹೇಳಬೇಕು ಅನ್ನೋದಾದರೆ, ಕೇಸರ್ ಅನ್ನುವಂಥ ಒಂದು ವೆರೈಟಿ ಹಣ್ಣು ಗುಜರಾತ್ ಮತ್ತು ಮಹಾರಾಷ್ಟ್ರದ ಮರಾಠ್ವಾಡ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಹಣ್ಣು ತುಂಬ ಹೆಸರುವಾಸಿಯಾಗಿದೆ. ಸುಮಾರು ಮೇ ಜೂನ್ಗಳವರೆಗೆ ಬೆಳೆಯುವಂತಹ ಒಂದು ವೆರೈಟಿ ಇದಾಗಿದ್ದು, ಕೇಸರಿ ಬಣ್ಣದ ಹಣ್ಣು ಇದಾಗಿರೋದ್ರಿಂದ ಇದನ್ನು ಕೇಸರ್ ಅಂತ ಕರೆಯೋದು ತುಂಬ ಆಪ್ಟ್ ಆದಂತಹ ಒಂದು ಹಣ್ಣಾಗಿದೆ ಇದು. ಹಾಗೆ ಮಾವಿನ ಹಣ್ಣುಗಳ ರಾಣಿ ಎನ್ನುವಂತಹ ಹೆಸರಿನಿಂದ ಕೂಡ ಇದನ್ನು ಕರೀತಾರಂತೆ. ಗಿರ್ ಕೇಸರ್ ಅನ್ನುವಂತಹ ಒಂದು ವೆರೈಟಿಗೆ GI ಟ್ಯಾಗ್ ಕೂಡ ಬಂದಿದೆ. ಟಾಪಿಕ್ ಚೆನ್ನಾಗಿದೆ ಎನ್ನುವಂತಹ ಒಂದು ಮೆಸೇಜ್

ಸ್ತರಿ ಶ್ರೀನಾಥ್ ಮಾಗಡಿ ರೋಡಿಂದ ನಾಗೇಂದ್ರ ತಾವರೇಕರೆ ಕುಣಗಲ್ ತಾಲೂಕಿನಿಂದ ನವಿಲ್ಗರಿ ಕಾರ್ಯಕ್ರಮ ಅದ್ಭುತವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದಿರಾ. ಮತ್ತೆ ಇಲ್ಲೊಂದು ಮೆಸೇಜ್ ನಂಬರ್ ಎಂಡಿಂಗ್ ವಿತ್ 05928, ಅವ್ರು ಹೇಳ್ತಾ ಇದ್ದಾರೆ ಮಾವಿನ ಹಣ್ಣನ್ನು ರಾಸಾಯನಿಕವಾಗಿ ಹಣ್ಣು ಮಾಡ್ತಾರೆ, ಅದರಿಂದ ಸ್ವಲ್ಪ ನಾವು ಎಚ್ಚರವಾಗಿರಬಹುದು ಇರಬೇಕಾಗತ್ತೆ. ಸ್ವಾಭಾವಿಕವಾಗಿ ಹಣ್ಣಾಗಿರುವಂತಹ ಹಣ್ಣುಗಳನ್ನು ಕೊಂಡು ತಿನ್ನೋದು ತುಂಬ ಉತ್ತಮವಾದಂತೂ ಅಂತಹ ಒಂದು ಸಂದೇಶ ಬಂದಿದೆ. ನೀವು ಕೂಡ ಸಂದೇಶಗಳನ್ನು ಕಳಿಸಬಹುದು ಸ್ನೇಹಿತರೆ. ಇನ್ನು ಸುಮಾರು 20 ನಿಮಿಷಗಳ ಮೇಲೆ ಈ ಕಾರ್ಯಕ್ರಮ ಇರುತ್ತೆ. ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ನವಿಲುಗರಿ.

ನಮ್ಮ ದಕ್ಷಿಣ ಭಾರತದ ಕಡೆಗೆ ಬಂದರೆ, ನಮ್ಮ ದಕ್ಷಿಣ ಭಾರತದಲ್ಲಿ ಹೆಚ್ಚಾಗಿ ಮಾವನ್ನು ಬೆಳೆಯುವಂತಹ ಒಂದು ರಾಜ್ಯ ಆಂಧ್ರಪ್ರದೇಶ. ಉತ್ತರ ಪ್ರದೇಶದ ನಂತರ ಸ್ಥಾನ ಆಂಧ್ರಪ್ರದೇಶಕ್ಕೆ ಇನ್ ಟರ್ಮ್ಸ್ ಆಫ್ ಕ್ವಾಂಟಿಟಿ ದಟ್ ದಿ ಗ್ರೂ. ಇಲ್ಲಿನ ಹಣ್ಣು ಹೆಚ್ಚಾಗಿ ನಾವು ನೋಡುವಂಥದ್ದು ಬಾಗೇನಪಳ್ಳಿ. ಸ್ವಲ್ಪ ದೊಡ್ಡ ಗಾತ್ರದ ಹಣ್ಣಿದಾಗಿರುತ್ತೆ, ಸುಮಾರು ಒಂದು 350 ಗ್ರಾಮು 500 ಗ್ರಾಮಿಗಿಂತಲೂ ಹೆಚ್ಚಾಗಿರುವಂತಹ ಒಂದೊಂದು ಹಣ್ಣನ್ನು ನಾವು ನೋಡ್ತೀವಿ. ಸಾಕಷ್ಟು ಬೆಂಗಳೂರಿನಲ್ಲಿ ಈ ಹಣ್ಣು ಸಿಗುತ್ತೆ. ಈ ಹಣ್ಣು ಯಾತಕ್ಕೆ ತುಂಬ ವಿಶಿಷ್ಟತೆಯನ್ನು ಕಂಡುಕೊಂಡಿದೆ ಅಂದರೆ, ಬಹಳ ಸಿಹಿಯಾದಂತಹ ಹಣ್ಣು ಇದು. ಇದರಲ್ಲಿ ಹುಳಿ ಇರೋದಿಲ್ಲ, ಹೆಚ್ಚಾಗಿ ನಾರಿನಂಶ ಕೂಡ ಇರೋದಿಲ್ಲ. ಕರ್ನೂಲು, ರಾಯಲಸೀಮಾ, ಕರಾವಳಿಯ ಆಂಧ್ರಪ್ರದೇಶಗಳಲ್ಲಿ ಈ ಹಣ್ಣನ್ನು ಹೆಚ್ಚಾಗಿ ಬೆಳೀತಾರೆ. ಜಿಐ ಟ್ಯಾಗ್ ಕೂಡ ಈ ಹಣ್ಣಿಗಿದೆ. ತಿಳಿ ಹಳದಿ ಬಣ್ಣದಂತ ಈ ಹಣ್ಣು ನಮ್ಮನ್ನು ಎಲ್ಲ ಕಡೆ ಕೈಬೀಸಿ ಕರೀತಾ ಇರುತ್ತೆ. ಈಗ ಕೂಡ ಬರಬೇಕಾದ್ರೆ ನೋಡಿದೆ, ಸಾಕಷ್ಟು ಕಡೆ ಈ ಹಣ್ಣನ್ನು ಮಾರ್ತಾ ಇದ್ರು. ವಿಶಿಷ್ಟವಾದಂತಹ ಒಂದು ಪರಿಮಳ ಉಳ್ಳಂತಹ ಹಣ್ಣು. ಹಾಗಾಗಿ ಆಂಧ್ರಪ್ರದೇಶ ಮತ್ತು ಉತ್ತರ ಪ್ರದೇಶ ಇವೆರಡೂ ಸೇರಿ ಭಾರತದ ಸುಮಾರು 49% ಅಷ್ಟು ಮಾವಿನ ಹಣ್ಣುಗಳನ್ನು ಬೆಳೆಯುತ್ತಂತೆ. ಅದಾದ ನಂತರ ಸ್ಥಾನ ಬಿಹಾರಿಗೆ, 4ನೇ ಸ್ಥಾನದಲ್ಲಿ ಕರ್ನಾಟಕ.

0: ಸಾಕಷ್ಟು ಮೆಸೇಜ್ಗಳನ್ನು ನೀವು ಕಳಿಸ್ತಾ ಇದ್ದೀರಾ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಮಾಹಿತಿ ಮತ್ತು ಹಾಡುಗಳು ತುಂಬ ಚೆನ್ನಾಗಿದೆ ಎನ್ನುವಂಥ ಮೆಸೇಜ್ ತೀರ್ಥೇಶ್ ಚನ್ನಪಟ್ಟಣದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಶಾಂತಾಚಾರ್ ಬಡಿಗೇರೆ ಕೊಕ್ಕನೂರು ತಾಲೂಕು ಹರಿಹರದಿಂದ ಕಾಮನಬಿಲ್ನಲ್ಲಿ ಪ್ರಸಾರವಾಗುತ್ತಿರುವಂತಹ ನವಿಲ್ಗರಿ ಕಾರ್ಯಕ್ರಮವನ್ನು ಮಾವಿನ ಹಣ್ಣಿನ ಬಗ್ಗೆ ಮಾಹಿತಿ ಮತ್ತು ಮನರಂಜನೆ ಕೊಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಎನ್ನುವಂಥ ಮೆಸೇಜ್ ಕಳಿಸಿದ್ದೀರಾ. ಮಾವಿನ ಹಣ್ಣು ಮ್ಯಾಂಗಿಫರ ಇಂಡಿಕಾ ಭಾರತದ ರಾಷ್ಟ್ರೀಯ ಹಣ್ಣುಗಳ ರಾಜ ಎನ್ನುವಂಥ ವಿಷಯವನ್ನು ಹಾಗೆ ಅದರಲ್ಲಿರುವಂತಹ ಪೌಷ್ಟಿಕ ಅಂಶಗಳ ಬಗ್ಗೆ ಕೂಡ ಮೆಸೇಜ್ ಕಳಿಸಿದ್ದಾರೆ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸುಮಿತ್ರ ಸಂಡೂರಿನಿಂದ ಹೇಳ್ತಾ ಇದ್ದಾರೆ, ಮಾವಿನ ಹಣ್ಣು ಕೈಗೆಟಕುವ ಬೆಳೆಗಳಲ್ಲಿ ಸಿಗ್ತಾ ಇದೆ, ಆದರೆ ನಿಜಾಂಶ ಏನು ಅಂದರೆ ಇದರಿಂದ ಸ್ವಲ್ಪ ರೈತರಿಗೆ, ಬೆಳೆಯುವಂಥ ರೈತರಿಗೆ ಒಂದು ಸ್ವಲ್ಪ ಕಷ್ಟ ಆಗಬಹುದು. ಯಾಕೆಂದರೆ ನಾನು ರೈತ ಕುಟುಂಬದಿಂದ ಬಂದಿರುವವರು ಅನ್ನುವಂಥ ಒಂದು ಮೆಸೇಜ್ ಕಳಿಸಿದ್ದಾರೆ ಸುಮಿತ್ರ ಅವರು.
1: ಅಂತೂ ನೀನು ಇಂಜಿನಿಯರಿಂಗ್ ಮುಗಿಸ್ದೆ, ಮುಂದೆ ಏನು?
2: ನಿಮ್ ರಿಟೈರ್ಮೆಂಟ್ ಲೆಟರ್ ನ ಟೈಪ್ ಮಾಡ್ತೀನಪ್ಪ.
1: ಏನೋ ಮಾತಾಡ್ತಿದ್ಯಾ?
2: ನನಗೆ ಪ್ಲೇಸ್ಮೆಂಟ್ ಆಯ್ತು. ಐ ಹ್ಯಾವ್ ಅ ಜಾಬ್ ನೌ.
3: ಉತ್ತಮ ಪ್ಲೇಸ್ಮೆಂಟ್ ರೆಕಾರ್ಡ್ ಇರುವ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, 8 ಬಿಇ ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ ಬಿಎಸ್ಸಿ ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.AC.IN
4: ಅಥವಾ ಕಾಲ್ 9916253458.
0: ಮತ್ತಷ್ಟು ವೆರೈಟಿಗಳ ಬಗ್ಗೆ ನಾವು ಮಾತನಾಡೋದಾದರೆ ಭಾರತದಲ್ಲಿ ಹಿಮಸಾಗರ್ ಅನ್ನುವಂಥ ವೆರೈಟಿಯನ್ನು ನಾವು ಬಿಹಾರ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಹೆಚ್ಚಾಗಿ ಕಾಣ್ತೀವಿ. ನೀಲಂ ಅನ್ನುವಂಥ ವೆರೈಟಿ ಇದು ಸಾಧಾರಣವಾಗಿ ಮಾವಿನ ಹಣ್ಣಿನ ಸೀಸನ್ನ ಕಡೆಯಲ್ಲಿ ನಾವು ಕಾಣಸಿಗುವಂಥ ಒಂದು ವೆರೈಟಿ. ಇದು ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ಗುಜರಾತ್ಗಳಲ್ಲಿ ಇದನ್ನು ಬೆಳೀತಾರೆ. ಮಲ್ಗೋವಾ ಹಣ್ಣು ಆಂಧ್ರಪ್ರದೇಶ, ತಮಿಳುನಾಡು, ಕರ್ನಾಟಕದಲ್ಲಿ ಹೆಚ್ಚಾಗಿ ಬೆಳೆಯುವಂಥ ಒಂದು ವೆರೈಟಿಯಾಗಿದೆ. ಮಾಲ್ಡಾ ಅಥವಾ ಬಾಂಬೆ ಗ್ರೀನ್ ಅನ್ನುವಂಥ ವೆರೈಟಿನ ಬಿಹಾರ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ರಾಜಸ್ಥಾನದಲ್ಲಿ ಬೆಳೆದರೆ ಪೈರಿ ಅನ್ನುವಂಥ ಒಂದು ವೆರೈಟಿ ಮಹಾರಾಷ್ಟ್ರ, ರಾಜಸ್ಥಾನ, ಕರ್ನಾಟಕದಲ್ಲಿ ಸಿಗುತ್ತೆ. ಹಾಗೆ ಕಿಶನ್ ಬಾಗ್ ಅನ್ನುವಂಥ ಒಂದು ವೆರೈಟಿನ ನಾವು ಪಶ್ಚಿಮ ಬಂಗಾಳ ಮತ್ತು ಬಿಹಾರದಲ್ಲಿ ಹೆಚ್ಚಾಗಿ ಕಾಣ್ತೀವಿ.

ಕಾರ್ಯಕ್ರಮದಲ್ಲಿ ಮೂಡಿ ಬರುತ್ತಿರುವಂತಹ ಹಾಡುಗಳು ಮತ್ತು ಮಾಹಿತಿಯನ್ನು ಮೆಚ್ಚಿಕೊಂಡು ಮೆಸೇಜ್ ಕಳಿಸಿದ್ದೀರಾ. ಅನಂತಮೂರ್ತಿ ಶೃಂಗೇರಿಯಿಂದ, ಶಕುಂತಲಾ ಶಂಕರ್ ಮಂಡ್ಯದಿಂದ, ಮಾಹಿತಿ ಮತ್ತು ಹಾಡುಗಳು ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀವಿ ಅನ್ನುವಂಥ ಒಂದು ಮೆಸೇಜ್ ಕಳಿಸಿದ್ದೀರಾ. ನಾಗೇಂದ್ರ ಅವರು ಕೂಡ ಈಚಲಬೀಡಿನಿಂದ ಒಂದು ಮೆಸೇಜ್ ಕಳಿಸಿದ್ದೀರಾ, ಹಾಡುಗಳು ಚೆನ್ನಾಗಿದೆ, ತುಂಬ ಇಷ್ಟವಾದಂತಹ ಮಾಹಿತಿ ಮಾವಿನ ಹಣ್ಣಿನ ಬಗ್ಗೆ ಅಂತ ಕಳಿಸಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಭಾರತ ಸುಮಾರು 22.4 ಮಿಲಿಯನ್ ಟನ್ಗಳಷ್ಟು ಮಾವಿನ ಹಣ್ಣುಗಳನ್ನು ರಫ್ತು ಮಾಡುತ್ತಂತೆ. ಅಷ್ಟು ಬೆಳೆದು ಸುಮಾರು 30,000 ಟನ್ನಷ್ಟು ಮಾವಿನ ಹಣ್ಣುಗಳನ್ನು ಭಾರತ ರಫ್ತು ಮಾಡುತ್ತೆ. ನಾವು ಸಾಮಾನ್ಯವಾಗಿ USA, ನೆದರ್ಲ್ಯಾಂಡ್ಸ್, ಜಪಾನ್, ಮಿಡ್ಲ್ ಈಸ್ಟ್ ಇಂಥ ದೇಶಗಳಿಗೆ ಹೆಚ್ಚಾಗಿ ನಾವು ರಫ್ತನ್ನು ಮಾಡ್ತೀವಿ. ನಾರ್ತ್ ಅಮೆರಿಕಾ, ಕೆನಡಾ ಇಂಥ ದೇಶಗಳಿಗೂ ಕೂಡ ನಾವು ರಫ್ತು ಮಾಡಿದರೆ ಆಲ್ಫಾನ್ಸೋ, ಕೇಸರ್, ತೋತಾಪುರಿ, ರಾಂಗ್ರಾ ಈ ವೆರೈಟಿಗಳು ಹೆಚ್ಚಾಗಿ ಭಾರತದಿಂದ ರಫ್ತಾಗುವಂತಹ ಒಂದು ವೆರೈಟಿ ಆಗಿರುತ್ತೆ. ಅದಷ್ಟೇ ಅಲ್ಲದೆ ನಾವು ಮಾವಿನ ಹಣ್ಣುಗಳನ್ನು ಸೇವಿಸೋದ್ರಿಂದ ಸ್ನೇಹಿತರೆ ತುಂಬ ನಮಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗುವಂತಹ ಅಂಶಗಳನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ವಿಟಮಿನ್ ಎ ಮತ್ತು ಸಿ ಹೇರಳವಾಗಿ ಈ ಹಣ್ಣುಗಳಲ್ಲಿ ಇರೋದ್ರಿಂದ ನಮಗೆ ಇನ್ಫೆಕ್ಷನ್ಸ್ ಬರೋದನ್ನು ತಡೆಯುವಂತಹ ಶಕ್ತಿ, ರೋಗ ನಿರೋಧಕ ಶಕ್ತಿಯನ್ನು ಕೂಡ ಮಾವಿನ ಹಣ್ಣುಗಳು ಕೊಡುತ್ತೆ. ನಮ್ಮ ಕಣ್ಣಿನ ಆರೋಗ್ಯಕ್ಕೆ ಮತ್ತು ಚರ್ಮದ ಆರೋಗ್ಯಕ್ಕೆ ಕೂಡ ಮಾವಿನ ಹಣ್ಣಿನ ಸೇವನೆಯಿಂದ ತುಂಬಾ ಉಪಯೋಗ ಆಗುತ್ತೆ. ನ್ಯಾಚುರಲ್ ಶುಗರ್ಸ್ ಇರುತ್ತೆ ಮಾವಿನ ಹಣ್ಣಿನಲ್ಲಿ, ಆದರೂ ಕೂಡ ಅದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವಂಥದ್ದು ಮತ್ತು ನಮ್ಮ ಹಾರ್ಟಿನ ಹೆಲ್ತ್ಗೆ ಕೂಡ ತುಂಬ ಉಪಯೋಗವಾದಂತಹ ಒಂದು ಹಣ್ಣಾಗಿದೆ. ನಮ್ಮ ಚರ್ಮಕ್ಕೆ ಅದು ಏನಾದರೂ ನಮ್ಮ ಚರ್ಮಗಳಲ್ಲಿ ಕ್ಲಾಗ್ಡ್ ಪೋರ್ಸ್, ಏನಾದರೂ ಪೋರ್ಸ್ ಅಲ್ಲ ಮುಚ್ಚಿಕೊಂಡಿದ್ರೆ ಮಾವಿನ ಹಣ್ಣಿನ ಸೇವನೆಯಿಂದ ಆ ಪೋರ್ಸ್ ಎಲ್ಲ ಓಪನ್ ಅಪ್ ಆಗಿ ನಮ್ಮ ಚರ್ಮ ಕ್ಲಿಯರ್ ಆಗುವಂತಹ ಸಾಧ್ಯತೆಗಳು ಹೆಚ್ಚಿರುತ್ತೆ. ಆದ್ದರಿಂದ ಮಾವಿನ ಹಣ್ಣನ್ನು ಸೇವಿಸುವುದು, ಮಾವಿನ ಹಣ್ಣಿನ ಕಾಲದಲ್ಲಿ ಎಲ್ಲ ಸೀಸನ್ಗಳಲ್ಲೂ ಆಹಾ ಹಣ್ಣುಗಳನ್ನು ತಿನ್ನೋದ್ರಿಂದ ಹೆಚ್ಚಿನ ಪ್ರಯೋಜನ ಇದೆ.

ಖಂಡಿತ ಭಾವಿಸ್ತೇನೆ. ಇನ್ನೂ ಸ್ವಲ್ಪ ದಿನ ಇರಲಿರೋದ್ರಿಂದ ಚೆನ್ನಾಗಿ ಮಾವಿನ ಹಣ್ಣನ್ನು ಕೊಂಡು ತಿನ್ನಿ. ಪ್ರಕೃತಿ ನಮಗೆ ಕೊಟ್ಟಿರುವಂತಹ ಈ ಅದ್ಭುತವಾದ ಹಣ್ಣನ್ನು ಸವಿಯನ್ನು ನಾವು ಎಲ್ಲರೂ ಸವಿಯೋಣ ಅಂತ ಹೇಳ್ತಾ ಇವತ್ತಿನ ನವಿಲುಗರಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆ ನಮಸ್ಕಾರ ಹೇಳ್ತಾ ಇರೋದು ನಿಮ್ಮ FM ರೇನ್ಬೋ ಗೆಳತಿ ರೇಖಾ. ನನ್ನ ನಿಮ್ಮ ಭೇಟಿ ಮತ್ತೆ ಮುಂದಿನ ವಾರ. ನಮಸ್ಕಾರ. ರಮ್ಯಾಗೂ ಕೂಡ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.

0: ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ಟುಡಿಯೋ ಕ್ಲಾಕ್ನಲ್ಲಿ ಎಕ್ಸಾಕ್ಟ್ ಆಗಿ ಸಮಯ ಆಗಿದೆ, 1:18 ಇದು ಕರೆಯಲಿ ಕೈರುಚಿ ಕಾರ್ಯಕ್ರಮ. ಹೌದು, ಕಾಲ್ ಮಾಡ್ಬೋದು, ನಿಮ್ಮ ನೆಚ್ಚಿನ ರೆಸಿಪಿ ಬಗ್ಗೆ ನೀವು ಮಾತಾಡ್ಬೋದು, ಅಥವಾ ನೀವು ತುಂಬ ಚೆನ್ನಾಗಿ ಮಾಡ್ತೀವಿ, ತುಂಬ ಕ್ವಿಕ್ ಆಗಿ ಆಗುತ್ತೆ ಅನ್ನೋಂಥ ರೆಸಿಪಿನ ಅತ್ಯಂತ ಶಾರ್ಟ್ ಆಗಿ ನಾನು ನಿನಗೆ ತಿಳಿಸ್ಕೊಡ್ತೀನಿ ಅನ್ನೋದಿದ್ರೆ ಖಂಡಿತ ನೀವು ನಮಗೆ ಕರೆ ಮಾಡ್ಬೋದು. ನಮ್ಮ ದೂರವಾಣಿ ಸಂಖ್ಯೆ 0802028216 222-8120 ಸ್ಟಾರ್ಟಿಂಗಲ್ಲಿ 080 ಆ್ಯಡ್ ಮಾಡೋದು ಮರಿಬೇಡಿ. ಸಂದೇಶದ ಮೂಲಕ ಹೇಳ್ತೀವಿ ಅನ್ನೋದಾದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, 9480909013 9480101013. ಕರೆಯಲಿ ಕೈರುಚಿ ಕಾರ್ಯಕ್ರಮ. ನಾನು ನಿಮ್ಮ ಜೊತೆ ಆಗಿರೋದು ನಿಮ್ಮ ಆರ್ಜೆ ರಮ್ಯಾ.

ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಮೆಂತ್ಯ ಅನ್ನೋ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳಿ, ವಿಶೇಷವಾಗಿ ಮಧುಮೇಹ ನಿಯಂತ್ರಣಕ್ಕೆ ಮತ್ತೆ ಬಾಣಂತಿಯರಿಗೆ ಇದನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಕೊನೆಗೆ ಅದು ಹೆಲ್ತ್ಗೆ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ. ಮೆಂತ್ಯ ಸೊಪ್ಪು ಅಥವಾ ಮೆಂತ್ಯ ಕಾಳುಗಳನ್ನ ಬಳಸಿ ಸುಲಭವಾಗಿ ಈ ಒಂದು ರೈಸ್ನ ಪ್ರಿಪೇರ್ ಮಾಡಬಹುದು. ಸೊ ಏನ್ ಮಾಡಬೇಕು, ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳಿದ್ರೆ, ಒಂದು ಕಪ್ ಉದ್ರುದ್ರಾಗಿರುವಂತ ಅನ್ನ ಜೊತೆಗೆ ಮೆಂತ್ಯ ಸೊಪ್ಪು ಒಂದು ಕಟ್ಟು ಸಣ್ಣದಾಗಿ ಹೆಚ್ಚಿದ್ದು, ಒಗ್ಗರಣೆಗೆ ಎಣ್ಣೆ ಅಥವಾ ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ, ಮಸಾಲೆ ಪದಾರ್ಥ ಏನೆಲ್ಲ ಒಗ್ಗರಣೆಗೆ ಬಳಸ್ತೀವಿ ಅದು, ಚಿಟಿಕೆ ಅರಿಶಿನ, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ನಿಂಬೆ ರಸ. ಸೊ ಇಷ್ಟು ಒಗ್ಗರಣೆ ಕೊಟ್ಟು ಕೊನೆಯಲ್ಲಿ ಅನ್ನವನ್ನು ಹಾಕಿ ಕಲಸಿದ್ರೆ ಆಹಾ, ಮೆಂತ್ಯ ರೈಸ್ ರೆಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಿಶನ್ ರೋಷನ್ ಶೋಭರಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ. ಹಾಗೆ ರೆಸಿಪಿ ತುಂಬ ಚೆನ್ನಾಗಿತ್ತು. ಮಾವಿನ ಹಣ್ಣಿನ ಬಗ್ಗೆ ಮಾತಾಡಿದಾಗ ಅದರದೇ ರೆಸಿಪಿ ಬೇಕು ಅಂತ ಹೇಳಿ ಕೂಡ ಅನಿಸುತ್ತೆ. ಯಾವುದಾದ್ರೂ ಮಾವಿನ ಹಣ್ಣಿನ ರೆಸಿಪಿ ಇದ್ರೆ ಖಂಡಿತ ಅದನ್ನು ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ಅನಂತಮೂರ್ತಿಯವರು ಶೃಂಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಏನ್ ಮೇಡಮ್, ಧ್ವನಿಯ ಗುರುತೇ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇರೋದು ನಾಗರಾಜ್ ರೆಡ್ಡಿ ಅವರು ರಾಮತೀರ್ಥದಿಂದ. ಹೌದೌದು, ಸ್ವಲ್ಪ ವಾತಾವರಣದ ಏರುಪೇರು ನಮ್ಮ ಧ್ವನಿಯನ್ನ ಏರುಪೇರಾಗಿಸಿದೆ. ಹಾಗೆ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ, ಎಸ್ ಯಾಕೆ ಈ ರೀತಿ ಕೋಲ್ಡಲ್ಲಿ ಸಫರ್ ರಮ್ಯಾ ಅಂತ ಹೇಳಿ ಸುಮಿತ್ರಾ ಅವರು ಸಂಡೂರಿನಿಂದ ಕೇಳ್ತಾ ಇದ್ದಾರೆ. ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡಿದ್ರೆ ನೋಡಿ, ಕೋಲ್ಡಿಗೆಲ್ಲ ಏನಾದರೂ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಟ್ರೈ ಮಾಡ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM Rainbow 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ RJ ರಮ್ಯಾ.

0: ಹೌದು, ಸದ್ಯಕ್ಕೆ ಮಧ್ಯಾಹ್ನದ ಹೊತ್ತು ಅನ್ನದ ಜೊತೆಗೆ ಸಾಂಬಾರ್ ಇದ್ರೆ ಅದು ಕೂಡ ನಮ್ಮದೇ ಆಗತ್ತೆ. ನಮಸ್ತೆ ಶಂಕರ್.
1: ನಮಸ್ತೆ ಮೇಡಮ್, ನಾವು ಶಂಕರ್ ವಿಜಯನಗರದಿಂದ ಮಾತಾಡ್ತಾ
0: ಇದ್ದೀವಿ. ಶಂಕರ್ ಅವರು ವಿಜಯನಗರ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಯಾವ ರೆಸಿಪಿನ ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀರಿ?
1: ತಿಳಿ ಸಾಂಬಾರ್, ಟೊಮೆಟೊ ತಿಳಿ ಸಾಂಬಾರ್.
0: ಟೊಮೆಟೊ ತಿಳಿ ಸಾಂಬಾರ್, ಆಹಾ, ಈ ಒಂದು ವಾತಾವರಣಕ್ಕೆ ಜೊತೆಗೆ ನನ್ನಂಗೆ ಶೀತ ಆಗಿರೋರಿಗೆಲ್ಲ ಹೆಲ್ಪ್ ಆಗುತ್ತೆ, ಹೇಳಿ.
1: ಹೌದು, ಟೊಮೆಟೊ ಬೇಯಿಸ್ಕೊಂಡ್ಬಿಡೋದು ಮೇಡಮ್.
0: ಓಕೆ,
1: ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನ ಎತ್ಕೊಂಡು ಸ್ವಲ್ಪ ಆಡದ ಮೇಲೆ ಇದಕ್ಕೆ ಮಿಕ್ಸಿಲಿ ಆಡಿಸಿ ಗ್ರೈಂಡ್ ಮಾಡಬೇಕು.
0: ಓಕೆ, ಟೊಮೆಟೊ ಪ್ಯೂರಿ.
1: ಹೌದು, ಆಮೇಲೆ ಎತ್ಕೊಂಡು ಫಸ್ಟ್ ಸಪ್ರೇಟ್ ಇಟ್ಬಿಟ್ಟು ಅದನ್ನ ಪಾತ್ರೆಲಿ ಒಂದು ಎತ್ಕೊಂಡು ಇದನ್ನ ಮಾಡಬೇಕು. ಈ ಸ್ವಲ್ಪ ಸಾಸಿವೆ ಎಲ್ಲ ಹಾಕಿ,
0: ಒಗ್ಗರಣೆ ಕೊಟ್ಟು,
1: ಈರುಳ್ಳಿ ಹಾಕಿ, ಒಗ್ಗರಣೆ ಕೊಟ್ಟು ಅದನ್ನ ಗ್ರೈಂಡ್ ಮಾಡಿರೋ ಟೊಮೆಟೊನ ಜೊತೆಗೆ ಸ್ವಲ್ಪ ಸಾಂಬಾರ್ ಪುಡಿ ಹಾಕ್ಬೇಕು.
0: ಓಕೆ,
1: ಚೆನ್ನಾಗಿ ಕುದಿಸಿದ್ರೆ ಹುಣಸೇಹಣ್ಣು ಹುಳಿ ಹಾಕ್ಬಿಟ್ರೆ ಟೇಸ್ಟ್ ಸೂಪರ್ ಆಗಿ ಬರುತ್ತೆ ತಿಳಿ ಸಾಂಬಾರ್.
0: ಓಕೆ, ಸೂಪರ್. ಸೊ ಸ್ವಲ್ಪ ಗಟ್ಟಿಯಾಗಿ ಏನಾದ್ರು ಮಾಡ್ಕೊಂಡ್ರೆ ಟೊಮೆಟೊ ಸಾಂಬಾರ್ ಆಗುತ್ತೆ, ಸ್ವಲ್ಪ ಜಾಸ್ತಿ ನೀರ್ ಹಾಕೊಂಡ್ರೆ ಟೊಮೆಟೊ ರಸಂ ಆಗತ್ತೆ.
1: ಹೌದು,
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನೀವೇನ್ ಮಾಡ್ಕೊಂಡಿರೋದು ಶಂಕರ್ ಅವರೇ?
1: ನಾವು ಇನ್ಶೂರೆನ್ಸ್ ಮೇಡಮ್, ಇನ್ಶೂರೆನ್ಸ್.
0: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಶಂಕರ್ ಅವರೇ.
1: ಥ್ಯಾಂಕ್ ಯು.
2: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಜ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೋವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಅಮೆರಿಕ ಮತ್ತು ಇರಾನ್ ತಮ್ಮ 107 ದಿನಗಳ ಯುದ್ದವನ್ನು ಕೊನೆಗೊಳಿಸಲು ಮತ್ತು ಜಾಗತಿಕ ತೈಲ ಪೂರೈಕೆಯ 5ನೇ ಒಂದು ಭಾಗವನ್ನು ಸಾಗಿಸಲು ಬಳಸಲಾಗುತ್ತಿದ್ದ ಕಿರಿದಾದ ಜಲಮಾರ್ಗವಾದ ಹಾರ್ಮೋಜ್ ಜಲಸಂಧಿಯನ್ನು ತೆರೆಯಲು ಒಪ್ಪಂದವನ್ನು ಅಂತಿಮಗೊಳಿಸಿವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಕುರಿತು ಘೋಷಣೆ ಮಾಡಿದ್ದು, ಇರಾನಿನ ಬಂದರುಗಳ ಮೇಲಿನ ನೌಕಾ ದಿಗ್ಬಂಧನವನ್ನು ಅಮೆರಿಕ ಕೊನೆಗೊಳಿಸಲಿದೆ ಎಂದು ಹೇಳಿದ್ದಾರೆ. ಜೂನ್ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಲಾಗುವುದು. ಒಪ್ಪಂದಕ್ಕೆ ಅಧಿಕೃತವಾಗಿ ಸಹಿ ಹಾಕಿದ ನಂತರ ಶುಕ್ರವಾರ ಹಾರ್ಮೋಜ್ ಜಲಸಂಧಿ ತೆರೆಯಲಾಗುವುದು. ಈ ಒಪ್ಪಂದವು ಇಡೀ ಪ್ರದೇಶಕ್ಕೆ ಶಾಂತಿ ಮತ್ತು ಭದ್ರತೆಯನ್ನು ತರುತ್ತದೆ ಎಂದು ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಲೆಬನಾನ್ನಲ್ಲಿ ಸೇರಿದಂತೆ ಎಲ್ಲಾ ಸಂಘಟನೆಗಳು ಮತ್ತು ಪ್ರದೇಶಗಳಲ್ಲಿ ಯುದ್ದ ಮತ್ತು ಮಿಲಿಟರಿ ಕಾರ್ಯಾಚರಣೆಗಳು ಇಂದು ರಾತ್ರಿಯಿಂದ ಶಾಶ್ವತವಾಗಿ ಕೊನೆಗೊಳ್ಳುತ್ತವೆ ಎಂದು ಇರಾನ್ನ ಉನ್ನತ ರಾಷ್ಟೀಯ ಭದ್ರತಾ ಮಂಡಳಿ ಹೇಳಿದೆ. ಈ ಸುದ್ದಿಯ ಬೆನ್ನಲ್ಲೇ ತೈಲ ಬೆಲೆಗಳು ಕುಸಿದಿವೆ. ಬ್ರೆಂಟ್ ಕಚ್ಚಾ ತೈಲ ಇಂದು ಆರಂಭಿಕ ವಹಿವಾಟಿನಲ್ಲಿ 4% ಕುಸಿದರೆ ಯುಎಸ್ ವೆಸ್ಟ್ ಟೆಕ್ಸಾಸ್ ಇಂಟರ್ಮೀಡಿಯೇಟ್ 4.6% ಹೆಚ್ಚು ಕುಸಿದಿದೆ. ಏಷ್ಯಾದಲ್ಲಿ ಷೇರು ಮಾರುಕಟ್ಟೆಗಳು ಜಿಗಿದಿವೆ. ಅಮೆರಿಕ ಮತ್ತು ಇರಾನ್ ಶಾಂತಿ ಒಪ್ಪಂದಕ್ಕೆ ಒಪ್ಪಿಕೊಂಡಿರುವ ವಿಚಾರವನ್ನು ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯಾ ಗುಟೆರಸ್ ಸ್ವಾಗತಿಸಿದ್ದಾರೆ. ಇದು ತಕ್ಷಣದ ಮತ್ತು ಶಾಶ್ವತ ಕದನ ವಿರಾಮ, ಹಾರ್ಮೋಜ್ ಜಲಸಂಧಿಯನ್ನು ಪುನಃ ತೆರೆಯುವುದು ಮತ್ತು ಮುಂದಿನ ಮಾತುಕತೆಗಳಿಗೆ ಅನುವು ಮಾಡಿಕೊಡುತ್ತದೆ ಎಂದು ಅವರು ಹೇಳಿದ್ದಾರೆ. ಅಮೆರಿಕ ಇರಾನ್ ಅಂತಿಮ ಶಾಂತಿ ಒಪ್ಪಂದದ ಘೋಷಣೆ ಬೆನ್ನಲ್ಲೇ ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 1113 ಅಂಕಗಳ ಏರಿಕೆಯೊಂದಿಗೆ 76,649 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 336 ಅಂಕ ಏರಿಕೆಯ ನಂತರ 23,956 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 58 ಪೈಸೆ ಏರಿಕೆಯೊಂದಿಗೆ 94.60 ರೂಪಾಯಿಯಷ್ಟಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸ್ಲೋವಾಕಿಯಾದ ರಾಜಧಾನಿ ಬ್ರಾಟಿಸ್ಲವಾದಲ್ಲಿ ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ಈ ಭೇಟಿಯು ಭಾರತ ಸ್ಲೋವಾಕಿಯಾ ಸಂಬಂಧಗಳನ್ನು ಗಾಢವಾಗಿಸಲು ಮತ್ತು ಎರಡೂ ದೇಶಗಳ ನಡುವಿನ ಸಹಕಾರದ ಹೊಸ ಮಾರ್ಗಗಳನ್ನು

0: ಪ್ರವೇಶಿಸಲು ಅವಕಾಶವನ್ನು ಒದಗಿಸುತ್ತದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಮತ್ತು ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಉತ್ಪಾದಕ ಸಭೆಗಳನ್ನು ಎದುರು ನೋಡುತ್ತಿರುವುದಾಗಿ ಅವರು ತಿಳಿಸಿದ್ದಾರೆ. 1993ರಲ್ಲಿ ಸ್ಲೋವಾಕಿಯಾದ ಸ್ವಾತಂತ್ರ್ಯ ಪಡೆದ ನಂತರ ಭಾರತದ ಪ್ರಧಾನಿಯೊಬ್ಬರು ಭೇಟಿ ನೀಡುತ್ತಿರುವುದು ಇದೇ ಮೊದಲು. ವ್ಯಾಪಾರ, ಹೂಡಿಕೆ, ಆಟೋಮೊಬೈಲ್ ಮತ್ತು ರೈಲ್ವೆ ಉತ್ಪಾದನೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸ್ಲೋವಾಕಿಯಾದೊಂದಿಗೆ ದ್ವಿಪಕ್ಷೀಯ ಸಂಬಂಧವನ್ನು ಬಲಪಡಿಸುವ ಕಡೆಗೆ ಭಾರತದ ಬದ್ಧತೆಯನ್ನು ಈ ಭೇಟಿ ಪುನರುಚ್ಚರಿಸುತ್ತದೆ. 52ನೇ G7 ಶೃಂಗಸಭೆ ಇಂದು ಫ್ರಾನ್ಸ್ನ ಏವಿಯನ್ಸ್ನಲ್ಲಿ ಆರಂಭವಾಗಲಿದೆ. 3 ದಿನಗಳ ಈ ಶೃಂಗಸಭೆಯಲ್ಲಿ G7 ಸದಸ್ಯ ರಾಷ್ಟಗಳಾದ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುಕೆ, ಅಮೆರಿಕ ಮತ್ತು ಐರೋಪ್ಯ ಒಕ್ಕೂಟ ಭಾಗವಹಿಸುತ್ತವೆ. ಸದಸ್ಯರ ಜೊತೆಗೆ ಭಾರತ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ದಕ್ಷಿಣ ಕೊರಿಯಾ, ಕತಾರ್, ಸೌದಿ ಅರೇಬಿಯಾ, ಸಿರಿಯಾ, ಯುಎಇ ಮತ್ತು ಉಕ್ರೇನ್ ಅನ್ನು ಔಟ್ರೀಚ್ ಪಾಲುದಾರ ರಾಷ್ಟಗಳು ಎಂದು ಫ್ರಾನ್ಸ್ ಆಹ್ವಾನಿಸಿದೆ. ಭಾರತ ಪಾಲುದಾರ ರಾಷ್ಟವಾಗಿ G7 ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವುದು ಇದು 13ನೇ ಬಾರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಔಟ್ರೀಚ್ ಅಧಿವೇಶನಗಳಲ್ಲಿ ಭಾಗವಹಿಸಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸುವುದು ಜಾಗತಿಕ ಭೌಗೋಳಿಕ ರಾಜಕೀಯದಲ್ಲಿ ಭಾರತದ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳುತ್ತದೆ. ಭಾರತ ಪ್ರಮುಖ ಆರ್ಥಿಕ ಶಕ್ತಿ ಕೇಂದ್ರವಾಗಿ, ಅಭಿವೃದ್ಧಿಶೀಲ ರಾಷ್ಟಗಳಿಗೆ ರಾಜತಾಂತ್ರಿಕ ಸೇತುವೆಯಾಗಿ ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಕಾರ್ಯತಂತ್ರದ ಆಧಾರವಾಗಿ G7 ಒಕ್ಕೂಟಕ್ಕೆ ಮುಖ್ಯವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶದಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳ ಸಂಗ್ರಹವಿದೆ. ಎಲ್ ನಿನೋ ಪರಿಸ್ಥಿತಿಗಳ ಪ್ರಭಾವದ ಹೊರತಾಗಿಯೂ ಯಾವುದೇ ಆಹಾರ ಕೊರತೆ ಇರುವುದಿಲ್ಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಮೈಂಡ್ ಮೈಂಡ್ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಈ ವರ್ಷ ನೈಋತ್ಯ ಮುಂಗಾರು ಮಳೆ ಸಾಮಾನ್ಯಕ್ಕಿಂತ ಕಡಿಮೆ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಮುಂಗಾರು ಮಳೆ ಋತುವಿಗೆ ಸಾಕಷ್ಟು ಪ್ರಮಾಣದ ರಸಗೊಬ್ಬರಗಳು ಲಭ್ಯವಿದೆ ಎಂದು ತಿಳಿಸಿದರು. ಮುಂಬರುವ ಹಿಂಗಾರು ಋತುವಿಗೆ ರಸಗೊಬ್ಬರಗಳ ಪೂರೈಕೆ ಈ ವರ್ಷದ ನವೆಂಬರ್ನಿಂದ ಪ್ರಾರಂಭವಾಗಲಿದೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಮಾಹಿತಿ ನೀಡಿದರು. ಕಳೆದ 12 ವರ್ಷಗಳಲ್ಲಿ ಭಾರತದ ಮಧ್ಯಮ ವರ್ಗವನ್ನು ಆರ್ಥಿಕ ಭದ್ರತೆ ಮತ್ತು ಉತ್ತಮ ಸೌಲಭ್ಯ ಮತ್ತು ಹೊಸ ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸಲು ಸರ್ಕಾರ ಸಮಗ್ರ ಬದಲಾವಣೆಗಳನ್ನು ಮಾಡಿದೆ ಎಂದು ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಆದಾಯ ತೆರಿಗೆ ಸುಧಾರಣೆಗಳ ಮೂಲಕ ತೆರಿಗೆ ವಿನಾಯಿತಿ ಮತ್ತು ಜಿಎಸ್ಟಿ ಮೂಲಕ ತೆರಿಗೆ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಸೇರಿದಂತೆ ಸರ್ಕಾರ ಕೈಗೊಂಡ ಹಲವಾರು ನೀತಿಗಳು ಇದಕ್ಕೆ ಸಾಕ್ಷಿಯಾಗಿದೆ ಎಂದರು. ಉಜ್ವಲ ಯೋಜನೆ, ಜಲಜೀವನ್ ಮಿಷನ್, ಸ್ವಚ್ಛ ಭಾರತ್ನಂತಹ ಉಪಕ್ರಮಗಳು ನಾಗರಿಕರಿಗೆ ಮೂಲಭೂತ ಜೀವನ ಸೌಲಭ್ಯವನ್ನು ಪ್ರವೇಶಿಸುವಂತೆ ಮಾಡಿದೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಯೋಜನೆಗಳು ಹಾಗೂ ಆಯುಷ್ಮಾನ್ ಭಾರತ್ ಯೋಜನೆಯು ಕ್ರಮವಾಗಿ ಮನೆ ಮತ್ತು ಆರೋಗ್ಯ ಭದ್ರತೆಯನ್ನು ಹೊಂದುವ ಜನರ ಕನಸನ್ನು ನನಸಾಗಿಸಲು ಅವಕಾಶ ಮಾಡಿಕೊಟ್ಟಿವೆ ಎಂದು ಅವರು ಹೇಳಿದರು. ಇಂತಹ ಉಪಕ್ರಮಗಳ ಮೂಲಕ ಕೇಂದ್ರ ಸರ್ಕಾರ ಮಧ್ಯಮ ವರ್ಗದ ಜನರನ್ನು ಸಬಲೀಕರಣಗೊಳಿಸಿದೆ. ಇದು ಭಾರತದ ಆರ್ಥಿಕತೆಯಲ್ಲಿ ಪ್ರಮುಖ ಶಕ್ತಿಯಾಗಿದೆ. ಆತ್ಮನಿರ್ಭರ ಭಾರತ ಮತ್ತು ವಿಕಸಿತ ಭಾರತಕ್ಕಾಗಿ ಸಂಕಲ್ಪವನ್ನು ವೇಗಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎಂದು ನಿತಿನ್ ನಭೇನ್ ಅಭಿಪ್ರಾಯಪಟ್ಟರು. ಇದೇ ವೇಳೆ ಕಳೆದ 12 ವರ್ಷಗಳಲ್ಲಿ ಭಾರತದ ಸಮಗ್ರ ಅಭಿವೃದ್ದಿಗಾಗಿ ಎನ್ಡಿಎ ಸರ್ಕಾರ ಕೈಗೊಂಡ ಕ್ರಮಗಳ ಕುರಿತು ವಿಶೇಷ ವರದಿ ಇದೀಗ ಮೂಡಿಬರಲಿದೆ.
4: ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತ ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಎನ್ಡಿಎ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಕೈಗೊಂಡಿದೆ. ವಿಶ್ವದರ್ಜೆಯ ಮೂಲಸೌಕರ್ಯದ ಅಡಿಪಾಯದ ಮೇಲೆ ಬಲವಾದ ಮತ್ತು ಆಧುನಿಕ ರಾಷ್ಟವನ್ನು ನಿರ್ಮಿಸಲಾಗಿದೆ. ಮೂಲಸೌಕರ್ಯಕ್ಕಾಗಿ ಸರ್ಕಾರಿ ವೆಚ್ಚದಲ್ಲಿ 6 ಪಟ್ಟು ಹೆಚ್ಚಳವಾಗಿದೆ. 2014-15 ರಲ್ಲಿ 2 ಲಕ್ಷ

0: ಕೋಟಿ ರೂಪಾಯಿಗಳಿಂದ ಪ್ರಸ್ತುತ ಹಣಕಾಸು ವರ್ಷದಲ್ಲಿ 12.2 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ದೇಶದ ನಗರ ಸಾರಿಗೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಯಾಗಿದೆ. ಭಾರತದ ಮೆಟ್ರೋ ರೈಲು ಜಾಲ ಸುಮಾರು 5 ಪಟ್ಟು ವಿಸ್ತರಿಸಿದೆ. ಇದೇ ವೇಳೆ ಭಾರತ ಇಂದು ವಿಶ್ವದ 2ನೇ ಅತಿದೊಡ್ಡ ರಸ್ತೆ ಜಾಲವನ್ನು ಹೊಂದಿದೆ. 2014ರಲ್ಲಿ 91,000 ಕಿಲೋಮೀಟರ್ ಇದ್ದ ರಾಷ್ಟೀಯ ಹೆದ್ದಾರಿ ಜಾಲ 2026ರಲ್ಲಿ 1,46,000 ಕಿಲೋಮೀಟರ್ಗಳಿಗೆ ವಿಸ್ತರಿಸಿದೆ. ಭಾರತೀಯ ರೈಲ್ವೆಗೆ ಬಜೆಟ್ ಅನುದಾನ 9 ಪಟ್ಟು ಹೆಚ್ಚಾಗಿದೆ. 2014-15ರಲ್ಲಿ 32,000 ಕೋಟಿ ರೂಪಾಯಿಗಳಿಂದ ಪ್ರಸ್ತುತ 2.78 ಲಕ್ಷ ಕೋಟಿ ರೂಪಾಯಿಗಳಿಗೆ ಅನುದಾನ ಏರಿಕೆಯಾಗಿದೆ. ಈ ಹೂಡಿಕೆಯು ಭಾರತೀಯ ರೈಲ್ವೆಯ ಆಧುನೀಕರಣಕ್ಕೆ ಶಕ್ತಿ ತುಂಬಿದೆ ಮತ್ತು ಪ್ರಯಾಣಿಕರ ಅನುಭವವನ್ನು ಸುಧಾರಿಸಿದೆ. ಪ್ರಸ್ತುತ 162 ವಂದೇ ಭಾರತ್ ರೈಲುಗಳು ಕಾರ್ಯನಿರ್ವಹಿಸುತ್ತಿದ್ದು ಇದು ಪ್ರಯಾಣದ ಸಮಯವನ್ನು ಶೇಕಡ 45ರಷ್ಟು ಕಡಿಮೆ ಮಾಡಿದೆ. ಒಟ್ಟಾರೆ ಈ ಸಾಧನೆಗಳು 2047ರ ವೇಳೆಗೆ ವಿಕಸಿತ ಭಾರತಕ್ಕೆ ಅಡಿಪಾಯ ಹಾಕುವ ಮೂಲಕ ವೇಗವಾದ, ಹೆಚ್ಚು ಸಂಪರ್ಕಿತ ಮತ್ತು ಹೆಚ್ಚು ಸಮೃದ್ಧ ಭಾರತವನ್ನು ನಿರ್ಮಿಸುತ್ತಿದೆ.
1: ಫಿಲಡೆಲ್ಫಿಯಾದಲ್ಲಿ ಇಂದು ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಈ ಗುಂಪಿನ ಪಂದ್ಯದಲ್ಲಿ ಐವರಿ ಕೋಸ್ಟ್ ತಂಡ ಈಕ್ವೆಡಾರ್ ವಿರುದ್ದ 1-0 ಗೋಲುಗಳಿಂದ ಜಯ ಗಳಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇದೇ 19ರಂದು ಸ್ವಿಟ್ಜರ್ಲೆಂಡ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದ, ಹಾರ್ಮೋಡ್ ಜಲಸಂಧಿ ಶೀಘ್ರ ಸಂಚಾರಕ್ಕೆ ಮುಕ್ತ. ಸ್ಲೊವಾಕಿಯಾದ ಪ್ರಧಾನಿಯೊಂದಿಗೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ದೇಶದಲ್ಲಿ ರಸಗೊಬ್ಬರಗಳ ಕೊರತೆ ಇಲ್ಲ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಸ್ಪಷ್ಟನೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಹೆಚ್ ಗುಂಪಿನ ಪಂದ್ಯದಲ್ಲಿಂದು ಸ್ಪೇನ್ ಕ್ಯಾಬೋ ವರ್ಡೆ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 PM.

0: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

0: ಹೊದಕೆ ಹರಕು ಚಿಂದಿಯೋ ಮೈಗೆ ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ. ಸರಿಗೆ ಪಂಚೆಯೋ ಹೊದಕೆ ಹರಕು ಚಿಂದಿಯೋ ಮೈಗೆ ಪರಮಾನ್ನ ಭೋಜನವೋ ತಿರುಪೆ ಎಂಬಲಿಯೋ. ಪರಿಣಾಮದಲ್ಲಿ ಧನಿಕ ಬಡವರೀರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ.
1: ಪರಿಣಾಮದಲ್ಲಿ ಧನಿಕ ಬಡವರಿರ್ವರು ಮುಂದೆ ಕರಬು ಕೊರಗೇತ ಕೆಲೋ ಮಂಕುತಿಮ್ಮ.

ಬಡವ ಶ್ರೀಮಂತ ಅಂದ ತಕ್ಷಣ ಇಬ್ಬರಿಗೂ ಅಂತರ ಅಜಗಜಾಂತರ ಅನ್ನುವ ಭಾವನೆ ನಮ್ಮಲ್ಲಿದೆ. ಆದರೆ ವಾಸ್ತವಿಕವಾಗಿ ಕರುಬು ಕೊರಗು ಅನ್ನುವ ಭಾವನೆಗಳು, ಅಂದರೆ ಅಸೂಯೆ ಪಡೋದು, ಕೊರಗೋದು, ದುಃಖ ಪಡೋದು, ಈ ವಿಚಾರಗಳ ಹಿನ್ನೆಲೆಯಲ್ಲಿ ನೋಡಿದ್ರೆ ಬಡವನೂ ಒಂದೇ, ಶ್ರೀಮಂತನೂ ಒಂದೇ ಅಂತಾರೆ ಡಿ ವಿ ಜಿ ಅವರು. ಮಾನವನಲ್ಲಿ ಅಸೂಯೆ ಸಂಕಟಗಳು ಸಾಮಾನ್ಯವಾಗಿ ಎಲ್ಲರಿಗೂ ಇದ್ದದ್ದೇ. ಬಡವನಿಗೂ ಅಸೂಯೆ ಸಂಕಟ ಇರುತ್ತೆ, ಶ್ರೀಮಂತನಿಗೂ ಇರುತ್ತೆ. ಯಾಕೆ ಅಂತಂದರೆ ಇವು ಮಾನವನ ಸಿರಿತನ ಬಡತನಗಳನ್ನು ಅವಲಂಬಿಸಿರೋದಿಲ್ಲ, ಸಹಜವಾದ ಗುಣ ಸ್ವಭಾವಗಳನ್ನು ಅನುಸರಿಸಿರುತ್ತೆ. ಈ ವಿಚಾರದಲ್ಲಿ ಶ್ರೀಮಂತರು ಮತ್ತು ಬಡವರ ಜೀವನದ ವಿಧಾನವನ್ನು ಗಮನಿಸಿದ್ರೆ ಹೊರನೋಟಕ್ಕೆ ಅದು ಬೇರೆ ಅನಿಸಿದರೂ ಅದರ ಒಳಗಿನ ಅಂತರಂಗ ಒಂದೇ ಆಗಿದೆ. ಶ್ರೀಮಂತನಾದವನು ಜರತಾರಿ ಪಂಚೆ ಉಟ್ಟು ಮೃಷ್ಟಾನ್ನ ಭೋಜನ ಉಂಡು ಆನಂದದಿಂದ ಇರಬಹುದು, ಆದರೆ ಅವನಿಗೆ ದೈಹಿಕವಾಗಿ ಆರ್ಥಿಕವಾಗಿ ಸುಖಭೋಗಗಳಿದ್ದು ಹೊರಗಿನವರ ಕಣ್ಣು ಕುಕ್ಕುತ್ತಾ ಇರೋ ಹಾಗೆ ಅವನಿದ್ದರೂ ಕೂಡ ಅವನ ಮನಸ್ಸಿನಲ್ಲಿ ಬಡತನ, ಅಸೂಯೆ ಇವುಗಳು ತುಂಬಿರುತ್ತೆ. ಗುಣಗಳ ದೃಷ್ಟಿಯಿಂದ ನಗುನಗುತ್ತಾ ನೆಮ್ಮದಿಯಿಂದ ಇರತಕ್ಕಂಥ ತನ್ನ ಕೈ ಕೆಳಗಿನ ಆಳುಗಳನ್ನು ಕಂಡ್ರೆ ಅವನಿಗೆ ಅಸೂಯೆ. ಯಾಕೆ ಅಂತಂದರೆ ಅವರಿಗಿರೋ ಮನಃಶಾಂತಿ ನನಗಿಲ್ಲವಲ್ಲ ಅನ್ನುವ ಕೊರಗು ಅವನಲ್ಲಿ ತುಂಬಿರುತ್ತೆ. ಅದೇ ರೀತಿ ಬಡವ ತಾನು ಹರಕು ಬಟ್ಟೆ ತೊಟ್ಟರೂ ಯಾವುದೇ ರೀತಿ ಒಳಗೆ ಗಂಜಿ ಅಂಬಲಿ ಕುಡ್ಕೊಂಡಿದ್ದರೂ ದೇವರು ಕೊಟ್ಟ ಭಾಗ್ಯದಲ್ಲಿ ಸುಖವಾಗಿದ್ದರೂ ನಾನು ಶ್ರೀಮಂತ ಇಬ್ಬರು ದೈವ ಸೃಷ್ಟಿನೇ, ಬ್ರಹ್ಮ ಸೃಷ್ಟಿನೇ, ಆದರೆ ನನಗೇಕೆ ಗುಡಿಸಲು, ಅವನಿಗೇಕೆ ಶ್ರೀಮಂತ ಮಹಲು, ನನಗೇಕೆ ತಿರುಪೆ ಅನ್ನ, ಅವನಿಗೇಕೆ ಪರಮಾನ್ನ ಭೋಜನ ಅಂತ ಕೊರಗುತ್ತಾನೆ, ಅಸೂಯೆ ಪಡ್ತಾನೆ. ಆತ್ಮದ ಗುಣ ನೆನೆದು ಮನುಷ್ಯ ಸುಖಿಸಬೇಕೇ ಹೊರತು ಹೀಗೆ ಅನ್ಯರ ಗುಣ ನೋಡಿ ಕರುಬಬಾರದು, ದುಃಖಿಸಬಾರದು ಅಂತ ಡಿ ವಿ ಜಿ ಹೇಳ್ತಾರೆ. ಯಾಕೆಂದರೆ ಸುಖ ಸಿಗಬೇಕಾದರೆ ಈ ಕರುಬುವುದು, ಈ ಕೊರಗುವುದನ್ನು ಬಿಡಬೇಕು, ಒಬ್ಬರು ಇನ್ನೊಬ್ಬರನ್ನು ಕಂಡು ಮಾಡುವಂಥ ಈ ಭಾವನೆಗಳನ್ನು. ಪಕ್ಕದ ಮನೆ ಪಾರ್ವತಮ್ಮ ಪಟ್ಟೆ ಉಟ್ಟರೆ ನಡುಮನೆ ನೀರಜ ನೇಣು ಹಾಕ್ಕೊಂಡ್ಲು ಅಂತ ನಮ್ಮಲ್ಲೊಂದು ಗಾದೆ. ಹಾಗೆ ಉಳಿದವರ ಭೋಗಭಾಗ್ಯಗಳನ್ನು ಕಂಡು ಅಸೂಯೆ ಪಡುವುದಾಗಲಿ, ಅದು ತನಗಿಲ್ಲ ಅಂತ ಹೇಳಿ ದುಃಖ ಪಡೋದಾಗಲಿ ಸಲ್ಲದ ವಿಚಾರ. ಯಾಕೆಂದರೆ ಶ್ರೀಮಂತನಿರಲಿ ಬಡವನಿರಲಿ, ಬಟ್ಟೆ ಇರೋದು ಮಾನರಕ್ಷಣೆಗೆ, ಊಟ ತಿಂಡಿ ಇರೋದು ಹೊಟ್ಟೆ ಪಾಡಿಗೆ, ಅಂದಮೇಲೆ ಎಲ್ಲರೂ ಸಮಾನರೇ ಅನ್ನೋದು ಡಿ ವಿ ಜಿ ಅವರ ಮಾತು.

ಕಿವುಡುತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಕಿವುಡತನ ತಪ್ಪೀತೆ ರನ್ನ ಕುಂಡಲದಿಂದ, ತೊವಲು ಜಬ್ಬಲು ಬೆಳೆದೆ ಮೃಷ್ಟಾನ್ನದಿಂದ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೆ ಜವರಾಯ ಸಮವರ್ತಿ ಮಂಕುತಿಮ್ಮ. ಭುವಿಯ ಪರಿಣಾಮದಲ್ಲಿ ಸಿರಿಬಡತನಗಳೊಂದೆ ಜವರಾಯ ಸಮವರ್ತಿ ಮಂಕುತಿಮ್ಮ.

0: ಇರಬೇಕು ಅಂತ ಅಕ್ಕ ಮಹಾದೇವಿ ಹೇಳುವುದನ್ನು ನಾವು ನೆನೆದರೆ ಅದರ ನಿಜವಾದ ಸತ್ಯ ಗೊತ್ತಾಗುತ್ತೆ. ಜವರಾಯ ಅಂದರೆ ಯಮ, ಬಡವ ಶ್ರೀಮಂತ ಹೆಣ್ಣು ಗಂಡು ಕಿರಿಯ ಹಿರಿಯ ಯಾರೇ ಇರಲಿ ಎಲ್ಲರ ಪಾಲಿಗೆ ಅವನು ಸಮದರ್ಶಿ, ಸಮವರ್ತಿ, ಎಲ್ಲರ ಪ್ರಾಣಹಾರಕ, ಎಲ್ಲರನ್ನೂ ಅವರವರ ಪಾಪಪುಣ್ಯಾನುಸಾರ ಕರೆದೊಯ್ಯುತ್ತಾನೆ. ಇದನ್ನು ದೇಹದ ಸುಖದ ಶ್ರೀಮಂತಿಕೆಯಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲ. ನಮಗೆ ಇಂದು ದೇಹ ಸುಖವೇ ಪರಮ ಗಂತವ್ಯವಾಗಿದೆ, ಆತ್ಮಸುಖದ ಅರಿವೇ ಇಲ್ಲ. DVG ಹೇಳ್ತಾರೆ, ನಮ್ಮಲ್ಲಿ ಶ್ರೀಮಂತರು ವಜ್ರದ ಕಡುಕುಗಳನ್ನು ಓಲೆಗಳನ್ನು ಕಿವಿಗೆ ಹಾಕುತ್ತಾರೆ, ಅದು ಚರ್ಮದ ಮೇಲೆ ಪರಿಣಾಮ ಉಂಟು ಮಾಡುತ್ತೆ, ಆರೋಗ್ಯ ಕಾಪಾಡುತ್ತೆ ಅಂತ ಒಂದು ನಂಬಿಕೆ. ಆದರೆ ಕಿವುಡು ಅನ್ನುವುದು ದೇಹದ ಒಳಗೆ ಇರುವ ಶ್ರವಣೇಂದ್ರಿಯಕ್ಕೆ ಸ್ಪಂದಿಸಿದ ಸಂಗತಿ. ಕಿವುಡು ಇಲ್ಲ ಅಂತ ಅನ್ನುವುದು ಒಳಗಿನ ಇಂದ್ರಿಯ ನೆಟ್ಟಿಗಿದ್ದಾಗ ಮಾತ್ರ. ಕಿವುಡುತನ ಬಂತು ಅಂದಾಗ ಅದಕ್ಕೆ ಹೊರಗೆ ಕಾಣುವ ಕಿವಿ ಕಾರಣವಲ್ಲ, ಒಳಗಿನ ಕಿವಿ. ಆದ್ದರಿಂದ ಕಿವಿ ಇದ್ದರೂ ಕೇಳಿಸುವುದಿಲ್ಲ ಅಂದಾಗ ಕಿವಿ ಒಳಗೆ ನೆಟ್ಟಿಗಿಲ್ಲ ಅಂತ ಅದರರ್ಥ. ಆ ಕಾರಣದಿಂದ ರತ್ನಕುಂಡಲದಿಂದ ಕಿವಿಯ ಆರೋಗ್ಯ ರಕ್ಷಣೆ ಆಗುತ್ತೆ ಅಂತ ಹೇಳುವುದಕ್ಕೆ ಬರೋದಿಲ್ಲ. ಹಾಗೆಯೇ ದೇಹವನ್ನು ಸುಪುಷ್ಟಿಯಾಗಿ ಕಾಪಾಡಿಕೊಂಡರೆ ಸಾವಿಲ್ಲ ಅನ್ನುವುದು ಒಂದು ಭ್ರಮೆ. ಯಾಕೆ ಅಂತಂದರೆ ಜೀವ ದೇಹದಲ್ಲಿದೆ, ದೇಹ ಚೆನ್ನಾಗಿದ್ದರೆ ಜೀವ ಕ್ಷೇಮ ಅನ್ನುವುದು ಮಾನವನ ಭ್ರಮೆ. ಷಡ್ರಸಾನ್ನ ಭೋಜನದಿಂದ ಯೌವನ ಉಳಿಸಿದೆ ಆಗಲ್ಲ. ಮುಪ್ಪು ಬಂದಾಗ ದೇಹ ಸುಕ್ಕಾಗದೆ ಇರುತ್ತೆಯೇ? ಸಾಧ್ಯವಿಲ್ಲ. ಆದ್ದರಿಂದ ದೇಹದ ಚರ್ಮ ಜುಬ್ಬುಲು ಬೀಳದೆ ಜೋತು ಬೀಳದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆ ಕಾರಣದಿಂದ ಮೃಷ್ಟಾನ್ನ ತಿನ್ನಲಿ ಉಚ್ಚಿಷ್ಟಾನ್ನ ತಿನ್ನಲಿ ಜೋತು ಬೀಳುವುದು ಜೀರ್ಣವಾಗುವುದು ಮೊದಲಾದ ಶಕ್ತಿಗಳು ಅದು ಕಾಲಧರ್ಮಕ್ಕೆ ದೇಹಧರ್ಮಕ್ಕೆ ಅನುಸರಿಸಿರುತ್ತೆ. ಚಿನ್ನಾಭರಣ ವಜ್ರಾಭರಣ ರತ್ನಾಭರಣ ಯಾವುದನ್ನೇ ಧರಿಸಿದರೂ ಕೂಡ ಪಂಚೇಂದ್ರಿಯ ಜ್ಞಾನಕ್ಕೆ ತಕ್ಕಂತೆ ತಿಳುವಳಿಕೆ ಇರುತ್ತದೆ ಹೊರತು ಹೊರಗೆ ಧರಿಸುವಂಥ ಅಲಂಕಾರಕ್ಕೆ ತಕ್ಕಂತೆ ಅಲ್ಲ. ಆದ್ದರಿಂದ ಸಿರಿತನದಿಂದ ಅದ್ಧೂರಿ ಜೀವನದಿಂದ ದೇಹ ರಕ್ಷಣೆ ಮಾಡಬಹುದು ಅಂತ ತಿಳಿದಿದ್ದರೂ ಕೂಡ, ಬಡತನದಿಂದ ಸರಳ ಜೀವನದಲ್ಲಿ ಬಾಳಬಹುದು ಸಾಧ್ಯವಿದ್ದರೂ ಕೂಡ, ಪ್ರಪಂಚದಲ್ಲಿ ಹುಟ್ಟು ಬೆಳವಣಿಗೆಗಳು ಮುಪ್ಪು ಸಾವುಗಳು ಎಲ್ಲರಿಗೂ ಸಮಾನವಾಗಿರುತ್ತೆ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಹುಟ್ಟು ಆಕಸ್ಮಿಕ ಇರಬಹುದು, ಯಾವುದೇ ವರ್ಣಾಶ್ರಮದಲ್ಲಿ ಜನಿಸಿರಬಹುದು, ಬಡವ ಶ್ರೀಮಂತನಾಗಿ ಅಥವಾ ಶ್ರೀಮಂತ ಬಡವನಾಗಿ ಜನಿಸಿರಬಹುದು. ದೇಹವನ್ನು ಎಷ್ಟೇ ಜೋಪಾನ ಮಾಡಿದರೂ ಕೂಡ ಸಾವಿಗೆ ಅದು ಸೋಪಾನವೇ ಆಗಿರುತ್ತೆ. ಆದ್ದರಿಂದ ಈ ಸಾವಿನ ವಿಷಯದಲ್ಲಿ, ಪಾಪಪುಣ್ಯಗಳನ್ನು ಅನುಭವಿಸುವ ವಿಷಯದಲ್ಲಿ ಎಲ್ಲರೂ ಸಮಾನ, ಸಮವರ್ತಿಯಾದ ಯಮಧರ್ಮನ ಮುಂದೆ ಎಲ್ಲರೂ ಸರ್ವ ರೀತಿಯಲ್ಲೂ ಸಮಾನ ಅನ್ನುವ ಮಾತನ್ನು ನಾವು ಮರೆಯಬಾರದು.
1: ಇದುವರೆಗೆ ಕಗ್ಗದ ಸಿರಿ, DVG ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ನನ್ಗೊಬ್ಬ ಹಠಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ನಮ್ಮ ಹಿಗ್ಗಿದೋ ಎಫ್ಎಂ ರೇನ್ಬೋ ಇದೋ ಟ್ಯೂನ್ ಮಾಡಿದ್ದೀರಾ 101.3 ಕನ್ನಡ ಕಾಮನಬಿಲ್ಲನ್ನ. ಇಂದು ಜಾಗತಿಕ ಪವನ ದಿನ, ಅಂದರೆ ವಿಶ್ವ ವಾಯು ದಿನ ಅಥವಾ ವಿಶ್ವ ಗಾಳಿ ದಿನ ಅಂತ ಏನು ಕರಿತೀವಿ ಆ ದಿನಾಚರಣೆ ಇಂದು ಇರುವಂಥದ್ದು. ಪವನ ಶಕ್ತಿ ಅಥವಾ ಗಾಳಿಯನ್ನು ಆಧರಿಸಿ ನಾವೇನು ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ, ಆ ಒಂದು ಶಕ್ತಿಯ ಮಹತ್ವ ಮತ್ತು ನವೀಕರಿಸಬಹುದಾದಂಥ ಸಾಮರ್ಥ್ಯ, ಜಾಗತಿಕ ಹವಾಮಾನ ಬದಲಾವಣೆಯನ್ನು ಎದುರಿಸುವಲ್ಲಿ ಈ ಒಂದು ಪವನ ಶಕ್ತಿಯ ಪಾತ್ರವನ್ನು ಸಾರ್ವಜನಿಕರಿಗೆ ತಿಳಿಸಿಕೊಡುವುದು, ಅವರಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಜಾಗತಿಕ ಪವನ ದಿನದ ಕುರಿತಾಗಿ ಮತ್ತಷ್ಟು ಮಾತಾಡ್ತಾ ಸಾಗೋಣ. ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ, ಇದು ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ಆರ್ಜೆ ರಮ್ಯಾ.

ಪ್ರೇಮ ಗಾಳಿ ಬಗ್ಗೆ ಅಲ್ಲ, ನಿಜವಾದ ಗಾಳಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಜಾಗತಿಕ ಪವನ ದಿನ. ಈ ದಿನದ ಥೀಮ್ ಏನಿದೆ, 2026 ಥೀಮ್ ಅಂತ ಹೇಳಿದ್ರೆ ಮಹತ್ವಾಕಾಂಕ್ಷೆಯಿಂದ ವೇಗವರ್ಧನೆಯವರೆಗೆ ಅನ್ನುವಂಥ ಥೀಮ್ನಿಂದ ಇವತ್ತಿನ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಮೊದಲ ಬಾರಿಗೆ 2007 ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ನಿಂದ ವಿಂಡ್ ಡೇನ ಆಚರಣೆ ಮಾಡಲಾಯಿತು. ನಂತರ 2009 ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ ಮತ್ತು ಜಾಗತಿಕ ಪವನ ಇಂಧನ ಮಂಡಳಿ ಇಬ್ಬರೂ ಜಂಟಿಯಾಗಿ ಇದನ್ನು ಜಾಗತಿಕ ಮಟ್ಟದ ಆಚರಣೆಯಾಗಿ ಜಾರಿಗೊಳಿಸುತ್ತಾರೆ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ವಿಶ್ವ ಪವನ ದಿನದ ಕುರಿತಾಗಿ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ವಿ. ಪವನಶಕ್ತಿ ಶುದ್ಧ ನವೀಕರಿಸಬಹುದಾದಂಥ ಹಾಗೆ ತುಂಬಾ ಹೆಚ್ಚಾಗಿ ಹೇರಳವಾದಂಥ ಶಕ್ತಿಯ ನೈಸರ್ಗಿಕ ಮೂಲ. ಇದರಿಂದ ಶಕ್ತಿಯನ್ನು ಉತ್ಪಾದಿಸಬಹುದು, ಅಲ್ಲದೆ ಹವಾಮಾನ ಬದಲಾವಣೆಯನ್ನು ತಪ್ಪಿಸುವಲ್ಲಿ, ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದ್ರಲ್ಲಿ, ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ಈ ಪವನಶಕ್ತಿ ವಹಿಸುತ್ತೆ. ಮುಖ್ಯವಾಗಿ ಭೂಮಿಯ ಮೇಲಿರುವ ಪ್ರತಿಯೊಂದು ಜೀವಿಯ ಉಳಿವಿಗೂ ಗಾಳಿ ಬೇಕೇ ಬೇಕು. ಶುದ್ಧ ಗಾಳಿಯ ಮಹತ್ವವನ್ನು ಸಾರೋದಕ್ಕೆ, ಹಾಗೆ ಈ ಪವನಶಕ್ತಿಯ ವಿವಿಧ ಉಪಯೋಗ ಹಾಗೆ ಅದರ ಸರಿಯಾದ ಬಳಕೆಯ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ವಿಶ್ವ ಪವನ ದಿನವನ್ನು ಪ್ರತಿ ವರ್ಷ ಜೂನ್ 15ನೇ ತಾರೀಕಿನಂದು ಆಚರಣೆ ಮಾಡಲಾಗುತ್ತೆ.

ಗಾಳಿ ಬೀಸಿದ್ರೆ ಮನಸ್ಸು ಹೇಗೆ ಪ್ರಫುಲ್ಲವಾಗುತ್ತೆ, ಅದೇ ರೀತಿ ಗಾಳಿಯ ಶಕ್ತಿಯನ್ನ ಅರಿತು ನಾವು ಪವನ ಶಕ್ತಿಯನ್ನ ಸದ್ಬಳಕೆ ಮಾಡ್ಕೋಬೇಕು ಅನ್ನುವಂತಹ ಕಾರಣಕ್ಕೆ ಈ ದಿನ ವಿಶ್ವ ಪವನ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಬಹಳಷ್ಟು ಜನ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಸಂದೇಶವನ್ನ ಕಳಿಸಿ ಎಸ್ ಸ್ವಲ್ಪ ಬಿಸಿ ನೀರಿಗೆ ಜೇನುತುಪ್ಪ ಹಾಕಿ ಕೊಡಿರಿ, ಎಲ್ಲ ಸರಿ ಹೋಗುತ್ತೆ ಅಂತ ಸವಿತ್ರ ಸಂಡೂರ್ನಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಅಫ್ಕೋರ್ಸ್ ನನ್ನ ಹೆಸರು ಕೂಡ ರಮ್ಯಾ ಅಂತ ರಮ್ಯಾ ಮಂಜುನಾಥ ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿಕೊಟ್ಟಿದ್ದಾರೆ. ಎಸ್, ರಸಂಗೆ ಸಾಂಬಾರ್ ಪುಡಿ ಹಾಕೋದಕ್ಕಿಂತ ಜೀರಿಗೆ ಮೆಣಸು ಪುಡಿ ಸೇರಿಸಿ ಕರಿಬೇವು ಬೆಳ್ಳುಳ್ಳಿ ಎಲ್ಲ ಒಗ್ಗರಣೆ ಕೊಟ್ಟರೆ ಸ್ವಲ್ಪ ಬೇಗ ಹುಷಾರಾಗತ್ತೆ ಗಂಟಲು ಅಂತ ಹೇಳಿ ಮಂಗಳಾ ಮೈಸೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಾಗರಾಜ ರೆಡ್ಡಿ ರಾಮತೀರ್ಥ ಹರಿಹರ ತಾಲೂಕಿನಿಂದ ಲಂಚ್ ಬಾಕ್ಸ್ನಲ್ಲಿ ಚೆನ್ನಾಗಿದೆ ಇವತ್ತಿನ ಟಾಪಿಕ್ ಅಂತ ಅನಂತಮೂರ್ತಿ ಶೃಂಗೇರಿಯಿಂದ ಹೇಳ್ತಾ ಇದ್ದಾರೆ. ಸೂಪರ್ ಪ್ರೋಗ್ರಾಮ್ ನೈಸ್ ಸಾಂಗ್ಸ್ ಅಂತ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹನುಮಂತೇಗೌಡರು ಹಾಡ್ಲಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷಿತಾ ಟಿಎಲ್. ಮುಖ್ಯಾಂಶಗಳು: ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಗ್ಯಾರಂಟಿ ಯೋಜನೆಗಳು ಇಡೀ ದೇಶಕ್ಕೆ ಮಾದರಿ ಎಂದು ಹೇಳಿದ್ದಾರೆ. ಹಲವೆಡೆ ಗ್ಯಾರಂಟಿ ಯೋಜನೆಯಾದ ಗೃಹಲಕ್ಷ್ಮಿ ಹಣವನ್ನು ದುರುಪಯೋಗವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಮಹಿಳೆಯರು ಈ ಹಣವನ್ನು ನಕಲಿ ಹಣಕಾಸು ಸಂಸ್ಥೆಗಳಿಗೆ ಬಳಸುತ್ತಿದ್ದು ದುರುಪಯೋಗವಾಗುತ್ತಿದೆ. ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ ಹಾಕಲಾಗುವುದೆಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಈಗಾಗಲೇ ಮಹಾರಾಷ್ಟದಲ್ಲಿ 90,000 ಎಕರೆ ಪ್ರದೇಶದಲ್ಲಿ ಹಾಗೂ ತೆಲಂಗಾಣದಲ್ಲಿ 40,000 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಮಾಡಲಾಗುತ್ತಿದೆ. ಬಿಡದಿ ಯೋಜನೆಗೆ ಅಧಿಸೂಚನೆ ಹೊರಡಿಸಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಎಂದು ತಿಳಿಸಿದ್ದಾರೆ. ಹಿಂದಿನ ಬಿಜೆಪಿ ಸರ್ಕಾರ ಈ ಜಾಗದಲ್ಲಿ 1,000 ಎಕರೆಯನ್ನು ಕೆಐಎಡಿಬಿಗೆ ಸ್ವಾಧೀನಪಡಿಸಿಕೊಂಡಾಗ ಏಕೆ ಸುಮ್ಮನಿದ್ದರು ಎಂದು ಪ್ರತಿಪಕ್ಷಗಳನ್ನು ಮುಖ್ಯಮಂತ್ರಿ ಪ್ರಶ್ನಿಸಿದ್ದಾರೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ನಿಲ್ಲಿಸುವುದಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಯೋಜನೆಗಳ ಅನುಷ್ಠಾನದಲ್ಲಿ ಕಂಡುಬಂದಿರುವ ದೋಷಗಳನ್ನು ಸರಿಪಡಿಸಲಾಗುತ್ತಿದೆ. ಈ ಯೋಜನೆಗಳು ಫಲಾನುಭವಿಗಳು ಪ್ರತಿಪಕ್ಷಗಳ ಅಪಪ್ರಚಾರಕ್ಕೆ ಕಿವಿಗೊಟ್ಟು ಆತಂಕಕ್ಕೆ ಒಳಪಡಬೇಕಾಗಿಲ್ಲ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆ ಜಾರಿ ಬಳಿಕ ರಾಜ್ಯದ ತಲಾ ಆದಾಯ ದೇಶದಲ್ಲಿ ಮೊದಲ ಸ್ಥಾನದಲ್ಲಿದೆ. ಜಿಎಸ್ಟಿ ಸಂಗ್ರಹದಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದ್ದು, ಖಜಾನೆ ಖಾಲಿಯಾಗಿದ್ದರೆ, ಸರ್ಕಾರ ದಿವಾಳಿ ಸ್ಥಿತಿಯಲ್ಲಿದ್ದರೆ ಈ ಸಾಧನೆ ಸಾಧ್ಯವೇ ಎಂದು ಪ್ರಶ್ನಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾದ ಅರ್ಹರಿಗೆ ಸಿಗಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ಪಾರದರ್ಶಕತೆ, ಹೊಣೆಗಾರಿಕೆ ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ಕರ್ನಾಟಕ ಸರ್ಕಾರವು ಕರ್ತವ್ಯ ಎಂಬ ನೂತನ ಮುಂದುವರಿದ ಹಾಜರಾತಿ ನಿರ್ವಹಣಾ ತಂತ್ರಜ್ಞಾನವನ್ನು ಜಾರಿಗೆ ತಂದಿದೆ. ಈ ಹಿಂದೆ ಜಾರಿಯಲ್ಲಿದ್ದ ಬಯೋಮೆಟ್ರಿಕ್ ವ್ಯವಸ್ಥೆಯಲ್ಲಿ ಉದ್ಯೋಗಿಗಳು ಕೇವಲ ಡಿಜಿಟಲ್ ಸಹಿ ಮಾಡಿ ಕಚೇರಿಯಿಂದ ಗೈರಾಗುವ ಸಾಧ್ಯತೆಗಳಿದ್ದವು. ಈ ದೋಷವನ್ನು ನಿವಾರಿಸಲು ಉದ್ಯೋಗಿಗಳ ಭೌತಿಕ ಉಪಸ್ಥಿತಿ ಮತ್ತು ಕಚೇರಿಯ ಭೌಗೋಳಿಕ ಸ್ಥಳವನ್ನು ನಿಖರವಾಗಿ ಪತ್ತೆಹಚ್ಚುವ ಈ ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ. ಯಾವುದೇ ಬಾಹ್ಯ ಖಾಸಗಿ ತಂತ್ರಜ್ಞಾನ ಸಂಸ್ಥೆಗಳ ನೆರವಿಲ್ಲದೆ ಸಂಪೂರ್ಣವಾಗಿ ಸರ್ಕಾರದ ಪರಿಸರ ವ್ಯವಸ್ಥೆಯಲ್ಲೇ ಕರ್ತವ್ಯ ಸಾಫ್ಟ್ವೇರ್ ಅನ್ನು ವಿನ್ಯಾಸಗೊಳಿಸಿ ಅಭಿವೃದ್ಧಿಪಡಿಸಲಾಗಿದೆ. ಕರ್ತವ್ಯದಲ್ಲಿ ಆಂಡ್ರಾಯ್ಡ್ ಮತ್ತು ಐಒಎಸ್ ಆಪ್ಗಳ ಮೂಲಕ ಹಾಜರಾತಿ ಮತ್ತು ರಜೆ ಮತ್ತು ಅಧಿಕೃತ ಹೊರಗಿನ ಕೆಲಸದ ವಿವರಗಳನ್ನು ದಾಖಲಿಸುವ ಸೌಲಭ್ಯ ಒದಗಿಸಲಾಗಿದೆ. ಈ ಮೂಲಕವು ಕರ್ನಾಟಕ ಡಿಜಿಟಲ್ ಆಡಳಿತ ಮತ್ತು ನಾಗರಿಕ ಕೇಂದ್ರಿತ ಸುಧಾರಣೆಯಲ್ಲಿ ದೇಶದಲ್ಲಿ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದೆ ಎಂದು ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪುನರುಚ್ಚರಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯನ್ನು ಅವರು ಸಮರ್ಥಿಸಿಕೊಂಡಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನು ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ನ್ಯಾಯಾಲಯದಲ್ಲಿ ವಿಚಾರಣೆ ಹಂತದಲ್ಲಿ ಇರುವುದರಿಂದ ಪ್ರತಿಕ್ರಿಯಿಸಲು ಅವರು ನಿರಾಕರಿಸಿದ್ದಾರೆ. ಇದೇ ವೇಳೆ ಬೆಂಗಳೂರಿನಲ್ಲಿ ಬಾಂಗ್ಲಾದೇಶಿಯರು ನೆಲೆಸಿರುವುದರ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 300 ಬಾಂಗ್ಲಾದೇಶಿಯರನ್ನು ಗಡಿಪಾರು ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರು ಯಾವುದೇ ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಎಂದು ತಿಳಿಸಿದ ಸಚಿವರು, ಬಾಂಗ್ಲಾದೇಶಿಯರು ಆಗಮಿಸಲು ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ ಎಂದು ಆರೋಪಿಸಿದ್ದಾರೆ. ರಾಮನಗರ ಕ್ಷೇತ್ರದ ಶಾಸಕ ಇಕ್ಬಾಲ್ ಹುಸೇನ್ ಅನಾರೋಗ್ಯದ ಕಾರಣದಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಿ ಅವರ ಆರೋಗ್ಯ ವಿಚಾರಿಸಿದ್ದಾರೆ. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಇಕ್ಬಾಲ್ ಹುಸೇನ್ ಅವರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬಂದಿದ್ದು ಕ್ಷೇತ್ರದ ಜನತೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಮುಂಗಾರು ಕ್ಷೀಣಗೊಂಡಿದೆ. ಈ ವೇಳೆಗಾಗಲೇ ಮಳೆಗಾಲ ಪ್ರಾರಂಭವಾಗಿ ಮಳೆಯ ವಾತಾವರಣ ಕಂಡುಬರಬೇಕಾಗಿದ್ದ ಕೊಡಗು ಜಿಲ್ಲೆಯಲ್ಲಿ ಈಗ ಬಿಸಿಲಿನ ವಾತಾವರಣ ಕಂಡುಬಂದಿದೆ. ಕಳೆದ ವರ್ಷ May 24 ಪ್ರಾರಂಭವಾಗಿದ್ದ ಮುಂಗಾರು ಈ ಬಾರಿ June 15 ಆದರೂ ಆರಂಭವಾಗದೇ ಇರುವುದು ಮುಂಗಾರನ್ನೇ ನಂಬಿಕೊಂಡಿರುವ ಕೃಷಿಕರಲ್ಲಿ ಆತಂಕ ಸೃಷ್ಟಿಸಿದೆ. ಕೊಡಗು ಜಿಲ್ಲೆಯಲ್ಲಿ ಜನವರಿಯಿಂದ ಇಲ್ಲಿಯವರೆಗೂ 259.90 mm ಮಳೆಯಾಗಿದ್ದು ಕಳೆದ ವರ್ಷ ಇದೇ ಅವಧಿಯಲ್ಲಿ 865.04 mm ಮಳೆಯಾಗಿತ್ತು. ಹೋಲಿಕೆಯಲ್ಲಿ ಕಳೆದ ವರ್ಷಕ್ಕಿಂತ 606 mm ಕಡಿಮೆ ಮಳೆಯಾಗಿದೆ. 2859 ಅಡಿ ಗರಿಷ್ಠ ಸಂಗ್ರಹಣಾ ಸಾಮರ್ಥ್ಯದ ಹಾರಂಗಿ ಜಲಾಶಯದಲ್ಲಿ ಇಂದಿನ ನೀರಿನ ಮಟ್ಟ 2824.93 ಅಡಿಗಳು. ಕಳೆದ ವರ್ಷ ಇದೇ ದಿನ 2851.73 ಅಡಿಗಳಷ್ಟಿತ್ತು. ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ 100% ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದು ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ತಿಳಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಕಬ್ಬಿನಿಂದ ಹಾಗೂ ಕೃಷಿ ಉತ್ಪನ್ನಗಳಿಂದ ಉತ್ಪಾದಿಸುವ ಎಥೆನಾಲ್ಗೆ 100% ಪೆಟ್ರೋಲ್ ಡೀಸೆಲ್ಗೆ ಪರ್ಯಾಯವಾಗಿ ಬಳಸಲು ಅನುಮತಿ ನೀಡಿರುವುದು ರೈತರಿಗೆ ಖುಷಿಯ ವಿಚಾರ ಎಂದು ಹೇಳಿದ್ದಾರೆ. ಇದರಿಂದ ಕಾರ್ಖಾನೆಗಳು ರೈತರಿಗೆ ಸ್ಪರ್ಧಾತ್ಮಕ ಕಬ್ಬಿನ ಬೆಲೆ ನೀಡಲು ಸಹಾಯಕವಾಗಲಿದೆ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಪತ್ರಕರ್ತ ಸಾಹಿತಿ ದಿವಂಗತ ಪಿ ಲಂಕೇಶ್ ಅವರ ಪತ್ನಿ ಇಂದಿರಾ ಲಂಕೇಶ್ ಇಂದು ನಿಧನ ಹೊಂದಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಂಚಿಕೊಂಡಿರುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಹಿತ್ಯ, ಮಾಧ್ಯಮ ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ಲಂಕೇಶ್ ಮಾಡಿರುವ ಸಾಧನೆಯಲ್ಲಿ ಅವರಿಗೆ ಬೆಂಬಲವಾಗಿಯೇ ನಿಂತಿದ್ದ ಇಂದಿರಾ ಲಂಕೇಶ್ ಅವರ ಬಹುದೊಡ್ಡ ಕೊಡುಗೆ ಇದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಾಪ ಸೂಚಿಸಿದ್ದು, ಇಂದಿರಾ ಲಂಕೇಶ್ ಎಲ್ಲಾ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಿದ್ದರು ಎಂದು ಹೇಳಿದ್ದಾರೆ. ಇಂದು ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ. ಹಿರಿಯರ ಮೇಲಿನ ದೈಹಿಕ, ಮಾನಸಿಕ, ಆರ್ಥಿಕ ಮತ್ತು ಭಾವನಾತ್ಮಕ ದೌರ್ಜನ್ಯಗಳ ವಿರುದ್ಧ ಧ್ವನಿ ಎತ್ತಲು ಮತ್ತು ಅವರ ಹಕ್ಕುಗಳನ್ನು ರಕ್ಷಿಸಲು ಜಾಗೃತಿ ಮೂಡಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ. ಜಾಗೃತಿ ಮೀರಿ ಹಿರಿಯರ ಮೇಲಿನ ದೌರ್ಜನ್ಯ ತಡೆಗಟ್ಟುವ ಕೆಲಸ ಮಾಡುವುದು ಎಂಬ ಧ್ಯೇಯದೊಂದಿಗೆ ಈ ವರ್ಷ ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನವನ್ನು ಆಚರಿಸಲಾಗುತ್ತಿದೆ. ಹಾವೇರಿ ಜಿಲ್ಲೆಯಲ್ಲಿ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಹಕಾರದೊಂದಿಗೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಲ್ಲಿ ವಯೋವೃದ್ಧರ ಅನುಕೂಲಕ್ಕಾಗಿ ಸಹಾಯವಾಣಿ 1090 ಆರಂಭಿಸಲಾಗಿದೆ ಎಂದು ಜಿಲ್ಲಾ ಹಿರಿಯ ನಾಗರಿಕರ ಕಲ್ಯಾಣ ಅಧಿಕಾರಿ ಅಶೋನಧ ಮಾಹಿತಿ ನೀಡಿದ್ದಾರೆ.
4: ಪ್ರತಿ ವರ್ಷ June 15 ವಿಶ್ವ ಹಿರಿಯರ ಮೇಲಿನ ದೌರ್ಜನ್ಯ ಜಾಗೃತಿ ದಿನ ಎಂದು ಆಚರಿಸಲಾಗುತ್ತಿದೆ. ಈ ದಿನ ವೃದ್ಧರ ಮೇಲಿನ ದೌರ್ಜನ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಸುರಕ್ಷತೆ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುವ ಗುರಿಯನ್ನು ಹೊಂದಿದೆ. ನಮ್ಮ ಹಿರಿಯ ನಾಗರಿಕರು ದೌರ್ಜನ್ಯಕ್ಕೊಳಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ಹಿರಿಯ ನಾಗರಿಕರ ಸಹಾಯವಾಣಿ 1090 ಮತ್ತು ರಾಷ್ಟ್ರ ಮಟ್ಟದಲ್ಲಿ 1456678 ಕರೆ ಮಾಡಿ ಅವಶ್ಯಕತೆ ಇರೋರು ಸಹಾಯ ಪಡೆಯಬಹುದಾಗಿದೆ.
0: ಪ್ರಧಾನಿ ನರೇಂದ್ರ ಮೋದಿ ಅವರ 12 ಆಡಳಿತದಲ್ಲಿ ಭಾರತವನ್ನು ವಿಶ್ವದಲ್ಲಿಯೇ ಅಭಿವೃದ್ದಿ ಕ್ಷೇತ್ರದಲ್ಲಿ 4ನೇ ಸ್ಥಾನಕ್ಕೆ ತರಲಾಗಿದೆ ಎಂದು ಬಿಜೆಪಿ ಮುಖಂಡ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿದ್ದಾರೆ. ಬಳ್ಳಾರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಎನ್ಡಿಎ 12 ಆಡಳಿತದಲ್ಲಿ ಶೌಚಾಲಯಗಳ ನಿರ್ಮಾಣ, ಜನ್ಧನ್ ಮೂಲಕ 32 ಬ್ಯಾಂಕ್ ಖಾತೆ ತೆರೆದು ಸರ್ಕಾರದ ಹಣ ನೇರವಾಗಿ ಜನರಿಗೆ ತಲುಪುವಂತೆ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಪಂಚಾಯಿತಿ ಮಟ್ಟದಲ್ಲಿಯೇ ನಕಲಿ ಹಣಕಾಸು ಸಂಸ್ಥೆಗಳಿಗೆ ಕಡಿವಾಣ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಪಂಚ ಗ್ಯಾರಂಟಿ ಯೋಜನೆಗಳನ್ನು ಯಾವುದೇ ಕಾರಣಕ್ಕೂ ಸ್ಥಗಿತಗೊಳಿಸುವುದಿಲ್ಲ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕರ್ತವ್ಯ ತಂತ್ರಜ್ಞಾನದ ಮೂಲಕ ರಾಜ್ಯದಲ್ಲಿ ಡಿಜಿಟಲ್ ಆಡಳಿತ ಸುಧಾರಣೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಭಿಮತ. ಕೊಡಗು ಜಿಲ್ಲೆಯಲ್ಲಿ ಕ್ಷೀಣಿಸಿದ ಮುಂಗಾರು ಮಳೆ, ಕೃಷಿಕರಲ್ಲಿ ಆತಂಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರಗಳು. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಬಸವಪ್ರಸಾದ್ ಕುನಾಲೆ ಅವರು. ಸರ್ ನಮಸ್ಕಾರ.
2: ನಮಸ್ಕಾರ ಸರ್.
1: ಈಗ ಎಲ್ಲರೂ ಕೂಡ ಮೊಬೈಲ್ ಮೂಲಕವಾಗಿ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾರೆ. ಯು ಪಿ ಐ ಟ್ರಾನ್ಸಾಕ್ಷನ್ ಮೂಲಕವಾಗಿನೇ ನಡೀತಾ ಇದೆ. ಒಂದು ಕೊತ್ತಂಬರಿ ಸೊಪ್ಪು ತೊಗೋಬೇಕಂದ್ರೆ ನಾವು ಇವತ್ತು ಸ್ಕ್ಯಾನ್ ಮಾಡಿ ದುಡ್ಡನ್ನು ಕೊಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಬೇರೆ ಬೇರೆ ಶಾಪಿಂಗ್ ಮಾಡ್ತೀವಿ. ಅಲ್ಲಿ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಎಲ್ಲವೂ ಕೂಡ ಬ್ಯಾಂಕ್ ಕನೆಕ್ಟ್ ಆಗಿರುವಂತಹ ಮೊಬೈಲ್ ಅಲ್ಲಿ ಇರುತ್ತೆ. ಅಲ್ಲಿ ಆನ್ಲೈನ್ ವ್ಯವಹಾರಗಳನ್ನೇ ಎಲ್ಲರೂ ಮಾಡ್ತಾರೆ. ಈಗ ಹಣ ಕೊಡ್ಲಿಕ್ಕೆ ಹೋಗಿರ್ತೀವಿ, ಹಣ ನಮ್ಮಿಂದ ಹೋಯಿತು ಅಂದ್ರೆ ಡೆಬಿಟ್ ಆಯಿತು ಅಂತ ಇರುತ್ತೆ, ಆದ್ರೆ ಫೇಲ್ ಅಂತ ಬಂದ್ಬಿಡುತ್ತೆ, ಟ್ರಾನ್ಸಾಕ್ಷನ್ ಫೇಲ್ ಅಂತ ಹೇಳಿ. ಆ ಟೈಮಲ್ಲಿ ಸ್ವಲ್ಪ ಆತಂಕ ಆಗುತ್ತೆ. ಕೆಲವು ಸಲ ಈಗ ಹಣ ಕೊಟ್ಟಿದ್ದೀವಿ ಅಂತ ನಾವು ಅಲ್ಲಿ ಸ್ಕ್ಯಾನ್ ಮಾಡಿಬಿಟ್ಟಿರ್ತೀವಿ, ಈ ಕಡೆ ಬಂದ್ಮೇಲೆ ಫೇಲ್ ಅಂತ ಬಂದಿರ್ತದೆ, ಅವಾಗ ಅವನಿಗೆ ಸಮಸ್ಯೆ ಆಗುತ್ತೆ ವ್ಯಾಪಾರ ಮಾಡಿದವನಿಗೆ. ಅದಕ್ಕೆ ಅವರು ಸ್ವಲ್ಪ ಇರಿ ಸರ್ ಒಂದು ನಿಮಿಷ ನೋಡ್ತೀನಿ ಅಂತ ಅವರು ಅಂತಾರೆ. ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಸರ್?
2: ಸರ್, ಇವಾಗ ಮೊದಲನೇದಾಗಿ ನೀವು ಹೇಳ್ದಂಗೆ ಈ ತರ ಸುಮಾರು ಟ್ರಾನ್ಸಾಕ್ಷನ್ ಆಗುತ್ತೆ, ಆದಾಗ ನಮ್ಗೆ ಡೆಬಿಟ್ ಆಗುತ್ತೆ ನಮ್ಮ ಅಕೌಂಟ್ ಅಲ್ಲಿ, ಅಕೌಂಟ್ ಕಟ್ ಆಗಿರುತ್ತೆ. ಸೊ ಹೀಗಾಗಿ ಏನಾಗುತ್ತೆ ಸರ್, ನಮ್ಮ RBI ರೆಗ್ಯುಲೇಷನ್ಸ್ ಇದೆ, RBI ರೆಗ್ಯುಲೇಷನ್ಸ್ ಪ್ರಕಾರ ನಾವು ಒಂದು ಕಂಪ್ಲೇಂಟ್ ಆನ್ಲೈನ್ ಅಲ್ಲೇ ಒಂದು ಕಂಪ್ಲೇಂಟ್ ಅವ್ರ ವೆಬ್ಸೈಟ್ ಅಲ್ಲಿ ಫೈಲ್ ಮಾಡಬಹುದು. ತರ ಸೋ ಅಂಡ್ ಸೋ UPI ID ಅಲ್ಲಿ ನಾವು ಅದೇನಿದೆ ಸ್ಕ್ರೀನ್ ಶಾಟ್ ಆಗಿರ್ಲಿ, ಏನೋ ಈ ತರ ಕಟ್ ಆಗಿದೆ ಅಮೌಂಟ್ ಅದ್ರ ಹೋಗಿಲ್ಲ ಅಂತ ಹೇಳಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ರೆ ಅದು ಪರಿಶೀಲನೆ ಮಾಡ್ತಾರೆ ಸರ್. ಅವರು ಅದ್ರ ಪ್ರಕಾರ ಎನ್ಕ್ವೈರಿ ಮಾಡಿ ಹೌದು ಇವ್ರು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಕೊಡಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಅದು ವಾಪಸ್ಸು ಅವ್ರ ಅಕೌಂಟ್ ಗೆ ಹೋಗ್ಬೇಕು. ಏನಾದ್ರೂ ಹೋಗಿಲ್ಲ ಅಂದ್ರೆ ಈ RBI ರೆಗ್ಯುಲೇಷನ್ಸ್ ಪ್ರಕಾರ ಈಚ್ ಪರ್ ಡೇ 100 rupees ಕಾಂಪನ್ಸೇಷನ್ ಅಂತ ಕೊಡಬೇಕಾಗುತ್ತೆ ಸರ್. ಈ ತರ ಅಮೌಂಟ್ ಕೊಡ್ಬೇಕಂದ್ರೆ ಇದು ರಿಟರ್ನ್ ಆಗಿಲ್ಲ ಅಂತ ಹೇಳಿ ಒಂದು ಕಾಂಪನ್ಸೇಷನ್ ಪ್ರಾವಿಷನ್ಸ್ ಇದೆ.
1: ಅಂದ್ರೆ ಯಾರಿಗೆ? ಈಗ ಕೊಟ್ಟಂತವನಿಗೆ.
2: ಕೊಟ್ಟಂತವನು ಅಂದ್ರೆ ನನ್ನ ಅಕೌಂಟ್ ಇಂದ ನಾನು ನಿಮ್ಗೆ ಕಳ್ಸಿದೀನಿ, ಆದ್ರೆ ನಿಮ್ಗಿನ್ನು ಅದು ನನ್ನಲ್ಲಿ ಡೆಬಿಟ್ ಆಗಿದೆ, ನಿಮ್ಗೆ
1: ತಲುಪಿಲ್ಲ.
2: ಹಾಗಾಗಿ ನನಗೆ 100 rupees ಪರ್ ಡೇ ಕಾಂಪನ್ಸೇಷನ್ ನನಗೆ ಕೊಡಬೇಕಾಗುತ್ತೆ ಅಂತ ಒಂದು ಕಾನೂನು ಇದೆ. ಸೊ ಇದನ್ನ ಮಾಡೋದಕ್ಕೆ ನಮ್ಗೆ RBI ಓಂಬುಡ್ಸ್ಮನ್ ಅಂತ ಒಂದು ಅದನ್ನು ಕೋರ್ಟ್ ತರಾನೆ ಒಂದು ಬಾಡಿ ಇದೆ,
1: ಕುಂದು ಕೊರತೆಗಳನ್ನ ಅಲ್ಲಿ ಪರಿಶೀಲನೆ ಮಾಡ್ತಾರೆ.
2: ನಿಜ. ಸೊ ಅಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿ ಅಲ್ಲಿನೂ ಪರಿಶೀಲನೆ ಮಾಡಿ ಒಂದು ತಿಂಗಳಾಗ್ಲಿ ಕೇಸು, ಒಂದ್ ತಿಂಗಳಾಗ್ಲಿ ಎರಡ್ ತಿಂಗಳಾಗ್ಲಿ ಅಷ್ಟು ತಿಂಗಳು ನಡೀತು ಕೇಸು ಎನ್ಕ್ವೈರಿ ಆಗೋದಕ್ಕೆ. ಸೊ ಅಲ್ಟಿಮೇಟ್ಲಿ ಅವ್ರದ್ದು ಏನಾದ್ರು ಡಿಸಿಷನ್ ಬಂದ್ರೆ ಹೌದು ಇವರು ಟ್ರಾನ್ಸಾಕ್ಷನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿದ್ರು, ಆದ್ರೆ ಇವ್ರಿಗೆ ಆ ತಲುಪಿಲ್ಲ ಹಣ ಡಿಡಕ್ಟ್ ಆಗಿ ತಪ್ಪಾಗಿ ಡಿಡಕ್ಟ್ ಆಗಿದೆ ಅಂತ ಬಂದ್ರೆ ಆ ಎರಡ್ ತಿಂಗಳದನ್ನು ಏನ್ ಕಾಂಪನ್ಸೇಷನ್ ಇರಬೇಕು ಪರ್ ಡೇ 100 rupees, ಆ ದುಡ್ಡು ಮತ್ತೆ ಎಷ್ಟು ಅಮೌಂಟ್ ಡಿಡಕ್ಟ್ ಆಗಿತ್ತು ಅದೆಲ್ಲ ದುಡ್ಡು ವಾಪಸ್ ಕೊಡಬೇಕು ಅಂತ ಆದೇಶ ಮಾಡ್ತಾರೆ.
1: ಈಗ ಸಾಮಾನ್ಯವಾಗಿ ನಾವು ಹಣವನ್ನ ಹಿಂಗ ಸ್ಕ್ಯಾನ್ ಮಾಡಿದಾಗ ಕೂಡ್ಲೇನೆ ಒಂದು ಸಂದೇಶ ಬರುತ್ತೆ, ನಿಮ್ಮ ಹಣ ಕಟ್ ಆಗಿಲ್ಲ, ನೀವೇನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ, 4-5 ದಿನದಲ್ಲಿ ಅಥವಾ 2-3 ದಿನದಲ್ಲಿ ಅದು ಏನು ನಿಯಮಾನುಸಾರ ಎಷ್ಟು ದಿನ ಇರುತ್ತದೆ ಅಷ್ಟು ದಿನದಲ್ಲಿ ನಿಮ್ಮ ಹಣ ವಾಪಸ್ ಬರುತ್ತೆ ಅಂತ ಅಲ್ಲಿ ಬರುತ್ತದೆ ಸಂದೇಶ. ಅದನ್ನ ನೋಡಿ ನಾವು ಸುಮ್ಮನೆ ಇರಬಹುದು.
2: ನಿಜ.
1: ನಮಗೆ ಬರಬೇಕಾಗಿರೋ ಹಣ ವಾಪಸ್ ಬಂದಿಲ್ಲ ಅಂದ್ರೆ ತಾವು ಹೇಳಿದಂಗೆ ಆಯಾ ಎಲ್ಲಿಗೆ ನಾವು ಉದಾಹರಣೆ ಯಾವ ಒಂದು ಆ್ಯಪ್ ಅನ್ನು ಬಳಸ್ತಿರ್ತೀವಿ ಆ ಆ್ಯಪಿಗೆ ನನ್ನ ಹಣ ಕಟ್ ಆಗಿತ್ತು ಮತ್ತೆ ಬರಲಿಲ್ಲ, 2 ಸಲ ಮಾಡಿದೆ, ದಯವಿಟ್ಟು ಆ ಹಣವನ್ನು ವಾಪಸ್ ಕೊಡೋಕೆ ನೀವು ಟ್ರೈ ಮಾಡಿ ಅಂತ ನಾವು ಕೇಳ್ಕೊಬಹುದು. ಬಟ್ ಈ ವಿಷಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾರೆ ಎಷ್ಟೋ ಜನ ನಮ್ಮ ಗ್ರಾಹಕರು.

0: ಆರ್ಬಿಐ ಜೊತೆಗೇನೆ ನಮ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೋರ್ಟ್ಸ್ ಇದೆ. ಸೊ ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿರ್ಲಿ ಇಲ್ಲಾಂದ್ರೆ ಸ್ಟೇಟ್ ಕೋರ್ಟ್ ಆಗಿರ್ಲಿ, ಅಲ್ಲೂ ನಾವು ಹೋಗ್ಬಿಟ್ಟು ಈ ಕಂಪ್ಲೇಂಟ್ಸ್ ನ ಫೈಲ್ ಮಾಡಿ ಅದೇನಿದೆ ನಾವು ಪರಿಹಾರ ವಿತ್ ಅಮೌಂಟ್ ಏನ್ ಪರಿಹಾರ ಕೂಡ ನಾವು ಅದು ತಗೊಂಬಹುದು
1: ಅಲ್ವಾ. ಈ ಕಾನೂನಿನ ತೊಡಕಿಗಾಗಿ ನಾನು ಇಷ್ಟು ಮಾನಸಿಕ ಹಿಂಸೆಯನ್ನು ಅನುಭವಿಸಬೇಕಾಯಿತು, ಅದಕ್ಕೆ ಪರಿಹಾರ ಕೊಡಿ ಅಂತ ಗ್ರಾಹಕರು ಕೇಳ್ತಾರೆ. ಗ್ರಾಹಕರ ನ್ಯಾಯಾಲಯಗಳಲ್ಲಿ ತಮ್ಮ ದಾವೆಯನ್ನು ಹೂಡಿ ನ್ಯಾಯವನ್ನು ಪಡಿಬಹುದು. ಈ ಕುರಿತಾಗಿ ಮಾಹಿತಿ ಮಾಡಿಕೊಟ್ಟಂತಹ ವಕೀಲರಾದಂತಹ ಬಸವಪ್ರಸಾದ್ ಗುನಾಲೆ ಅವರೇ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಮನೋವಿಹಾರಿಣಿ, ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ನಲ್ಲಿ. ಮನೋವಿಹಾರಿಣಿ ಪ್ರಾಯೋಜಕರು ನಿಮ್ ಹ್ಯಾನ್ಸ್ ಬೆಂಗಳೂರು.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

ಮಾಡಿದಿರಿ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. 3:37:25 ಹೊತ್ತಿನಲ್ಲಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಜೊತೆಯಾಗಿದ್ದೀನಿ, ನಿಮ್ಮ ಆರ್ಜೆ ರಮ್ಯಾ. ಪ್ರಶ್ನೆ ಕೇಳುವಂತ ಹೊತ್ತು ತಡ ಮಾಡೋ ಮಾತೇ ಇಲ್ಲ. ಮೊದಲನೇ ಪ್ರಶ್ನೆ ಹೀಗಿದೆ: ಏಷ್ಯಾದ ಯುನಿಕಾರ್ನ್ ಎಂದು ಕರೆಯಲ್ಪಡುವಂತ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು? ಏಷ್ಯಾದ ಯುನಿಕಾರ್ನ್ ಎಂದು ಕರೆಯಲ್ಪಡುವ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು? ಸರಿಯಾದ ಉತ್ತರ ತಲುಪಲಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480109013 ನಮ್ಮ ನಂಬರ್, 9489901013 ನಮ್ಮ ವಾಟ್ಸ್ಆಪ್ ನಂಬರು. ಸರಿಯಾದ ಉತ್ತರ ಕಳಿಸಿ ನಿಮ್ಮ ಮುದ್ದಾದ ಹೆಸರಿನ ಜೊತೆ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ, ಇದು ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು.

ಹೌದಲ್ವೇ, ಪ್ರೀತಿ ಇರದ ಯಾವುದೇ ಕ್ಷಣ ಕೂಡ ಬೇಡ ಅಂತಾನೆ ಅನ್ಸೋದು. ಪ್ರಶ್ನೆ ಕೇಳಿಯಾಗಿತ್ತು, ಏಷ್ಯಾದ ಯೂನಿಕಾರ್ನ್ ಅಂತ ಹೇಳಿ ಕರೆಯಲ್ಪಡುವಂತ ಅತ್ಯಂತ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ನಾರ್ ಪ್ರಸಾದ್ ರಾಜಜಯನಗರದಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ನೇತ್ರಾ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂನಿಂದ, ಹಾಗೆಯೇ ಸರಿಯಾದ ಉತ್ತರವನ್ನು ಕಳಿಸಿಕೊಟ್ಟಿರೋದು ಹೆಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸಬಡಾವಣೆ ಚಿಕ್ಕಮಗಳೂರಿನಿಂದ ಸರಿ ಉತ್ತರವನ್ನು ಕಳಿಸಿಕೊಟ್ಟಿದ್ದಾರೆ. ಸುಷ್ಮಾ ಕಾರ್ತಿಕ್ ಆನೇಕಲ್ನಿಂದ ಸರಿಯಾದ ಉತ್ತರ, ದೇವಿಸಿಂಗ್ ಸರೋಜಸಿಂಗ್ ಚಾಮರಾಜಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರ ಕಳಿಸಿದ್ದಾರೆ, ಸುಮಿತ್ರ ಸಂಡೂರಿನಿಂದ. ಇನ್ನು ಬಹಳಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನಾಗಿತ್ತು? ಸಾವುಲಾ ಅನ್ನುವಂಥ ಪ್ರಾಣಿ. ಇದನ್ನ ಏಷ್ಯಾದ ಯೂನಿಕಾರ್ನ್ ಅಂತ ಹೇಳಿ ಕರೆಯಲಾಗುತ್ತೆ. ಸಾವೋಲಾ ಅನ್ನುವಂಥ ಪ್ರಾಣಿ ಇದು ವಿಯೆಟ್ನಾಂ ಮತ್ತೆ ಲಾವೋಸ್ನ ಕಾಡುಗಳಲ್ಲಿ ಮಾತ್ರ ಕಂಡುಬರುವಂಥ ಪ್ರಾಣಿ ಇದು. ಓಕೆ, ಇದು ಸಿಕ್ಕಾಪಟ್ಟೆ ನಾಚಿಕೆ ಸ್ವಭಾವದ ಅಪರೂಪದ ಪ್ರಾಣಿ ಸಾವೋಲಾ. ಓಕೆ, ಮತ್ತೊಂದು ಪ್ರಶ್ನೆ ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಈ ಒಂದು ಪ್ರಾಣಿಗೆ ವಯಸ್ಸಾದಾಗ, ಕಾಯಿಲೆ ಬಂದಾಗ ಮತ್ತೆ ಅದು ತನ್ನ ಬಾಲ್ಯದ ಹಂತಕ್ಕೆ ಮರಳುತ್ತಂತೆ. ಅಂದರೆ ಜೈವಿಕವಾಗಿ ಇದು ಸಾಯೋದಿಲ್ಲ, ಇದನ್ನು ಅಮರ ಜೀವಿ ಅಂತಲೇ ಕರೀತಾರೆ. ಯಾವುದು ಅನ್ನೋದು ನನ್ನ ಪ್ರಶ್ನೆ. ಇದಕ್ಕೆ ವಯಸ್ಸಾದಾಗ, ಕಾಯಿಲೆ ಬಂದಾಗ ಮತ್ತೆ ತನ್ನ ಬಾಲ್ಯದ ಹಂತಕ್ಕೆ ಇದು ವಾಪಸ್ ಹೋಗುತ್ತೆ. ಅಂದರೆ ಜೈವಿಕವಾಗಿ ಎಂದಿಗೂ ಇದು ಸಾಯೋದಿಲ್ಲ. ಈ ಒಂದು ಅಮರ ಜೀವಿ ಅಂತ ಕರೆಸ್ಕೊಳ್ಳೋ ಅಂಥ ಜೀವಿ ಯಾವುದು? ಸರಿಯಾದ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. 9480901013 ನಮ್ಮ ನಂಬರ್.

0: ನಿನ್ನೆ ನಾನು ನನ್ನ ಸೋದರಿಯನ ಮನೆ ಕಡೆ ಹೋಗಿ ಬಂದೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯವಾಯ್ತು. ದಿನವಿಡೀ ಎಸಿ ಹಾಕ್ತಾರೆ, ಪ್ರತಿದಿನ ವಾಷಿಂಗ್ ಮೆಷಿನ್ ಬಳಸ್ತಾರೆ, ಎರಡೆರಡು ಫ್ರಿಡ್ಜ್ ಇದೆ. ಆದ್ರೂ ಅವರ ವಿದ್ಯುತ್ ಬಿಲ್ ಎಷ್ಟು ಬರುತ್ತೆ ಗೊತ್ತಾ?
1: ಜೀರೋ.
0: ನಾನು ಕೇಳಿದಾಗ ಸೋದರಳಿಯ ಹೇಳಿದ, ಚಿಕ್ಕಪ್ಪ ಇದೆಲ್ಲ ಮೇಲಿನವನದ್ದೇ, ಅಂದ್ರೆ ಸೋಲಾರ್ ಪ್ಯಾನಲ್ ನದ್ದು. ನಾನು ಯೋಚಿಸಿದೆ ಇನ್ನು ನಾವು ಅಳವಡಿಸಲೇಬೇಕು ಅಂತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇನ್ನೇ ನೋಂದಾಯಿಸಿಕೊಳ್ಳಿ, pmsuryaghar.gov.in.
2: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ india post.gov.in.

0: ಭೇಟಿ ನೀಡಿ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ಲವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ರಾಧಿಕಾ, ಮಗಂಗ್ ಇಂಜಿನಿಯರಿಂಗ್ ಎಲ್ಲಿ ಮಾಡಿಸ್ತೀರಾ?
5: ಒಳ್ಳೆ ಪ್ಲೇಸ್ಮೆಂಟ್ ಅವಕಾಶ ಇರಬೇಕು ನೋಡಿ.
6: ಒಳ್ಳೆ ಟೀಚರ್ಸ್ ಇರಬೇಕು,
5: ಒಳ್ಳೆ ಕ್ಯಾಂಪಸ್ ಇರಬೇಕು, ಒಳ್ಳೆ ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರಬೇಕು.
4: ಎಲ್ಲಾ ಒಳ್ಳೆ ಫೆಸಿಲಿಟೀಸ್ ಇರೋ JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೆ ಕಳಿಸ್ತಾ ಇದ್ದೀನಿ.
7: 8 BE ಕೋರ್ಸಸ್, 4 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸಸ್ ಮತ್ತೆ BSc ಆನರ್ಸ್ ಆಫರ್ ಮಾಡುತ್ತಿದ್ದಾರೆ. 21 ಎಕರೆ ಗ್ರೀನ್ ಕ್ಯಾಂಪಸ್, ಪ್ರೊಫೆಷನಲ್ ಟೀಚರ್ಸ್ ಮತ್ತೆ ಡಾಕ್ಟರೇಟ್ ಹೋಲ್ಡಿಂಗ್ ಫ್ಯಾಕಲ್ಟಿ ಹಾಗೂ BMTC ಮತ್ತು ಮೆಟ್ರೋ ಕನೆಕ್ಟಿವಿಟಿ. JSS ಅಕಾಡೆಮಿ ಆಫ್ ಟೆಕ್ನಿಕಲ್ ಎಜುಕೇಶನ್ ಬೆಂಗಳೂರು ಅಡ್ಮಿಷನ್ಸ್ ತೆರೆದಿದೆ. ವಿಸಿಟ್ JSSATEB.ac.in ಅಥವಾ ಕಾಲ್ 9916253458.
8: ಪ್ರಶ್ನೆ ಕೇಳಿ ಆಗಿತ್ತು. ಈ ಪ್ರಾಣಿ ಅಥವಾ ಜೀವಿ ವಯಸ್ಸಾದಾಗ ಅಥವಾ ಕಾಯಿಲೆ ಬಂದಾಗ ಮತ್ತೆ ತನ್ನ ಬಾಲ್ಯದ ಹಂತಕ್ಕೆ ಮರಳಬಲ್ಲದು, ಅಂದ್ರೆ ಜೈವಿಕವಾಗಿ ಇದು ಎಂದಿಗೂ ಸಾಯೋದಿಲ್ಲ, ಇದನ್ನ ಅಮರ ಜೀವಿ ಅಂತಾನೆ ಕರೀತಾರೆ, ಯಾವುದಿದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ರಘುನಾರಾಯಣ್ ಬೆಂಗಳೂರಿನಿಂದ ಸರಿ ಉತ್ತರ ಕಳಿಸಿದ್ದಾರೆ. ಮಂಜುನಾಥ್ ಲಗ್ಗೆರೆಯಿಂದ, ಆಶೀಶ್ ಶ್ರೀನಿವಾಸ್ ಬೆನ್ನಿಪೇಟೆಯಿಂದ, ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ, ಅನಿಲ ಭೀಷಣವರ್ ಶಮನೇವಾಡಿ ಚಿಕ್ಕೋಡಿಯಿಂದ, ನುಂಕಪ್ಪ ಕಂಬಳೆ ಮೊಳಕಾಲ್ಮೂರಿನಿಂದ, ವೀಣಾ ಹೊಸದುರ್ಗದಿಂದ, ವೈಶಾಲಿ ಜೀವನಹಳ್ಳಿಯಿಂದ, ಜಯರಾಮ್ ಸಾಗರದಿಂದ, ಸುಜಾತಾ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ, SM ಶೋಭಾ ಹಾಸನ್ನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ರು. ಇನ್ನು ಬಹಳಷ್ಟು ಜನ ಸರಿ ಉತ್ತರ ಹೇಳಿದ್ದೀರಿ. ಸರಿ ಉತ್ತರ ಏನಾಗಿತ್ತು ಅಂದ್ರೆ ಟ್ಯೂರಿಟೋಪ್ಸಿಸ್ ಡೊರ್ನಿ ಅನ್ನುವಂಥ ಒಂದು ಜಲ್ಲಿ ಫಿಶ್. ಬಹಳ ಜನ ಜಲ್ಲಿ ಫಿಶ್ ಅಂತ ಕಳಿಸಿದ್ರಿ. ಸೊ ಟ್ಯೂರಿಟೋಪ್ಸಿಸ್ ಅನ್ನುವಂಥ ಡೊರ್ನಿ ಅನ್ನುವಂಥದ್ದು ಈ ಒಂದು ಜಲ್ಲಿ ಫಿಶ್. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ವಯಸ್ಸಾದಾಗಲಿ ಅಥವಾ ಕಾಯಿಲೆ ಬಂದಾಗಲಿ ವಾಪಸ್ ಬಾಲ್ಯದ ಅಂತ ಹೊರಟೋಗುತ್ತೆ, ಅಂದರೆ ಮಗು ಆಗ್ಬಿಡುತ್ತೆ. ಇಂಥದ್ದೊಂದು ಆಪ್ಷನ್ ಮನುಷ್ಯನಿಗೆ ಏಕಿಲ್ಲ ಅಂತ ಕೊರಗ್ತಾ ಇದ್ದೀರಾ? ಏನು ಮಾಡೋದು, ಆ ಕೊರಗು ನನಗೂ ಕೂಡ ಇದೆ. ಸದ್ಯಕ್ಕೆ ಮುಂದಿನ ಪ್ರಶ್ನೆ ಕೇಳ್ತೀನಿ. ಫಾಸ್ಟ್ ಆಗಿ ಆನ್ಸರ್ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸಮುದ್ರದ ಆಳದಲ್ಲಿ ವಾಸಿಸುವಂಥ ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲದು? ಸಮುದ್ರದ ಆಳದಲ್ಲಿ ವಾಸಿಸುವಂಥ ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಹುದು? ಸರಿ ಉತ್ತರ ಬರಲಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಮುದ್ರ ದಾಳದಲ್ಲಿ ವಾಸಿಸುವಂತಹ ಸ್ಪರ್ಮ್ ವೇಲ್ ಅನ್ನುವಂತಹ ಪ್ರಾಣಿ ತನ್ನ ಉಸಿರನ್ನ ಎಷ್ಟು ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಬಹುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಕಳಿಸಿಕೊಟ್ಟಿದ್ದಾರೆ ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಜಯಶ್ರೀ ಸುನೀಲ್ ರಾಜಾಜಿ ನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಮಿತ್ರಾ ಸಂಡೂರಿನಿಂದ, ಹಾಗೆ ಸರಿಯ ಉತ್ತರ ಕೊಟ್ಟಿರೋದು ವೀಣಾ ಹೊಸದುರ್ಗದಿಂದ, ಅರ್ಜುನ್ ಸಾಗರದಿಂದ ಸರಿಯಾದ ಉತ್ತರವನ್ನ ಕಳಿಸಿದ್ದಾರೆ, ಮಂಜುನಾಥ್ ಇಂದರಗಿಯಿಂದ, ಹಾಗೆ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಆಶಿಶ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ, ಹಾಗೆ ಸರಿ ಉತ್ತರ ಕೊಟ್ಟಿರೋದು ಮತ್ಯಾರು ಅಂತ ಹೇಳಿ ನೋಡೋದಾದ್ರೆ ಹೆಚ್ ರುದ್ರಸ್ವಾಮಿ ಕಣದಾಳು ಚಿಕ್ಕಮಗಳೂರಿನಿಂದ, ನೇತ್ರ ಕೆಂಗೇರಿಯಿಂದ, ಮಂಜುನಾಥ್ ಲಗ್ಗೆರೆಯಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ ಸರಿ ಉತ್ತರ ಕಳಿಸಿದ್ದಾರೆ, ಗೀತಾಮೂರ್ತಿ ಶೃಂಗೇರಿಯಿಂದ ನಿಮ್ಮ ಉತ್ತರ ಸರಿಯಾಗಿದೆ, ಸುಜಾತ ಗಂಗಾಧರ ಸ್ವಾಮಿ ಹೊಸಪೇಟೆಯಿಂದ ಸರಿ ಉತ್ತರವನ್ನ ಕಳಿಸಿದ್ದಾರೆ, ಪ್ರಭುಸ್ವಾಮಿ ಗಂಗಾವತಿಯಿಂದ ಎಸ್ ನಿಮ್ಮ ಉತ್ತರ ಕೂಡ ಸರಿಯಾಗಿದೆ. ಸರಿ ಉತ್ತರವನ್ನ ಕಳಿಸಿಕೊಟ್ಟಿರೋದು ವಿಷ್ಣು ಹೊಸಪೇಟೆಯಿಂದ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿ ಉತ್ತರ ಏನಾಗಿತ್ತು? ಸುಮಾರು 90 ನಿಮಿಷಗಳವರೆಗೆ 90 ಮಿನಿಟ್ಸ್ ಆಹಾರಕ್ಕಾಗಿ ಸಮುದ್ರದಲ್ಲಿ 3,000 ಅಡಿಗಿಂತಲೂ ಹೆಚ್ಚು ಆಳಕ್ಕೆ ಕೂಡ ಈ ಒಂದು ಸ್ಪರ್ಮ್ ವೇಲ್ ಅನ್ನುವಂಥ ಪ್ರಾಣಿ ಇಳಿಯಬಲ್ಲದು. ಸೊ ಇದು ಸುಮಾರು 90 ನಿಮಿಷಗಳವರೆಗೆ ತನ್ನ ಉಸಿರನ್ನು ಹಿಡಿದಿಟ್ಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಇದಾಗಿತ್ತು ಇವತ್ತಿನ ಹೊಂಬಿಸಲು ಕಾರ್ಯಕ್ರಮ. ಒಂದಷ್ಟು ಮಾಹಿತಿ ಜೊತೆಗೆ ಮನರಂಜನೆ ನಿಮ್ಮದಾಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. 4 ಗಂಟೆಗೆ ನಿಮ್ಮ ಜೊತೆಯೇ ನನ್ನ ಚರ್ಚೆ, ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತೀನಿ. ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ ಇದು FM ರೈನ್ಬೋ. ನಾನು ನಿಮ್ಮ RJ ರಮ್ಯಾ.

ಮನೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯಾಸ್ ಮ್ಯಾಜಿಕಲ್ ಯಾಸ್ 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಿ. ಸೋಮವಾರ ಸಂಜೆ 4 ಗಂಟೆಯ ಈ ಹೊತ್ತು ಬ್ಯಾಂಗ್ಳೂರು ಯೂತ್ ಕಾರ್ಯಕ್ರಮದ ಸಮಯ. ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ, ಏನ್ ಹೇಳಬೇಕು, ನೀವು ಏನ್ ಕೇಳ್ತೀನಿ ನಾನು, ಎಲ್ಲ ಕುತೂಹಲ ಹಾಗೆ ಇರಲಿ. ಒಂದು ಹಾಡಿನ ಬಳಿಕ ನನ್ನ ನಿಮ್ಮ ಮಾತುಕತೆ ಟ್ಯೂನ್ ಮಾಡ್ಕೊಂಡು ಕೇಳ್ತಾರೆ. ಇದು ಎಫ್ಎಂ ರೇನ್ಬೋ, ನಾನು ನಿಮ್ಮ ಆರ್ಜೆ ರಮ್ಯಾ.

ಇದೇ ರೀತಿ ಸಾಧನೆಯ ಮಳೆ ನಾವು ಸುರಿಸಿದ್ವಿ ಅಂದ್ರೆ ನಮ್ಮ ಮೇಲೆ ಹೂಮಳೆ ಸುರಿಯುತ್ತೆ. ಯುವಜನತೆಗೆ ಬಹುಶಃ ಒಂದು ಲೆಕ್ಕದಲ್ಲಿ ಪ್ರೋತ್ಸಾಹ ಕೊಡಬಹುದು ಹೂಮಳೆಯ ಬಗ್ಗೆ ಹೇಳ್ತಾ ಅಲ್ವೇ. ಸಾಮಾನ್ಯವಾಗಿ ಯೂತ್ಸ್ ಸಾಧನೆ ಅಂತೆಲ್ಲ ವಿಷಯ ಬಂದಾಗ ನಾವು ಇಂಥ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರು, ಇದರಲ್ಲಿ ಮುಂದೆ ಬಂದ್ರು ಅಂತೆಲ್ಲ ಸಿಕ್ಕಾಪಟ್ಟೆ ಮಾತಾಡ್ತೀವಿ, ಪ್ರತಿನಿತ್ಯ ಅಂತಹ ಸುದ್ದಿಗಳನ್ನ ಕೇಳ್ತಾನೆ ಇರ್ತೀವಿ. ಆದ್ರೆ ನಿಮ್ಮ ಪ್ರಕಾರ ನಮ್ಮ ಇವತ್ತಿನ ಭಾರತದ ಪರಿಸ್ಥಿತಿಯಲ್ಲಿ ಯುವಜನತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಯುವ ಸಾಧಕರ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಯಾಕೆ ಆ ಕ್ಷೇತ್ರನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರ ಅನ್ನೋದಕ್ಕೆ ಸೂಕ್ತ ಕಾರಣ ಕೂಡ ನೀವು ಟೈಪ್ ಮಾಡಿರಬೇಕು. ಸೊ ಗೊತ್ತಾಯ್ತಲ್ಲ ನಾವು ಯಾವ ವಿಷಯದ ಬಗ್ಗೆ ಈ ಹೊತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸಾಧನೆ ಅಂತ ಹೇಳಿ ಬಂದಾಗ ಯುವಜನತೆ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವ ಕ್ಷೇತ್ರದ ಕಡೆ ಹೆಚ್ಚು ಮುಖ ಮಾಡಬೇಕು, ಯಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013 ನಮ್ಮ ನಂಬರ್.

ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಎಸ್, ಖಂಡಿತವಾಗಿ ಕೂಡ ಇವತ್ತಿನ ದಿನಗಳಲ್ಲಿ ಅಗ್ರಿಕಲ್ಚರ್ ಹಾಗೆ ಎನ್ವಿರಾನ್ಮೆಂಟ್, ಪರಿಸರ ಮತ್ತೆ ಕೃಷಿ, ಈ ಕ್ಷೇತ್ರದಲ್ಲಿ ಯುವಜನತೆಯ ಸಾಧನೆಯ ಅಗತ್ಯ ತುಂಬಾನೇ ಇದೆ. ಅದನ್ನ ಮಿಸ್ ಮಾಡ್ಕೊಳ್ತಾ ಇದೀವಿ ನಾವು ಅಂತೇಳಿ ನೆಲೆ ಪ್ರಸಾದ್ ಬಸವನಗುಡಿಯಿಂದ ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ. ಇನ್ನು ಬಹಳಷ್ಟು ಜನರ ಸಂದೇಶ ಇದೆ. ನಿಮ್ಮ ಪ್ರಕಾರ ಯುವಜನತೆ ಯಾವ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ. ಹಾಯ್ ಮ್ಯಾಮ್, ಕಾರ್ಯಕ್ರಮ ಕೇಳ್ತಾ ಇದೀವಿ ಅಂತೇಳಿ ಮನು ಮಡಿಕೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಕೊಟ್ಟಿರುವ ಟಾಪಿಕ್ ಅಂತೂ ಎಕ್ಸಲೆಂಟ್ ಆಗಿದೆ ಅಂತೇಳಿ ಶ್ರೀನಾಥ್ ಮಾಗಡಿ ರೋಡಿಂದ ಹೇಳ್ತಾ ಇದಾರೆ. ಹೌದು, ಎಕ್ಸಲೆಂಟ್ ಟಾಪಿಕ್ಗೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ಹರಿದು ಬರಲಿ ಶ್ರೀನಾಥ್ ಅವರೇ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದಾರೆ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ. ಇವತ್ತಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಗ್ರೋಯಿಂಗ್ ಎಐ ಇರುವಂಥದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೀವಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಯೂತ್ಸ್ ಸಿಕ್ಕಾಪಟ್ಟೆ ಸಾಧಿಸೋದು ತುಂಬಾ ಇದೆ. ಯಾಕಂದರೆ ಅವರನ್ನು ಮೀರಿ ಎಐ ಹೋಗಬಾರ್ದು ಅಂತ ಹೇಳಿದ್ರಿ, ಎಐನ ಹಿಡಿತಕ್ಕೆ ತಗೊಂಡು ಅವರು ಸಾಧನೆ ಮಾಡಬೇಕು. ಹಾಗಾಗಿ ಎಐ ವಿಚಾರದಲ್ಲಿ ಅವರು ಸಿಕ್ಕಾಪಟ್ಟೆ ಸಾಧಿಸುವಂಥದ್ದಿದೆ ಅಂತ ಹೇಳಿ ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ ಹೇಳ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಚಾಯ್ಸ್ ಕೊಡಲೇಬೇಕು ನಾವು. ಸೊ ಅವ್ರ ಕ್ವಾಲಿಫಿಕೇಶನ್ಗೆ ತಕ್ಕನಾಗಿ ಅವರು ಚಾಯ್ಸ್ನ ಮಾಡ್ಕೋಬೇಕು, ಜೊತೆಗೊಂದಿಷ್ಟು ಅಡಿಷ್ನಲ್ ಸ್ಕಿಲ್ಸ್ನ ಅವರು ಅದಕ್ಕೆ ಅಡಾಪ್ಟ್ ಮಾಡಿಕೊಂಡಾಗ ಅವರಿಗೆ ಬೇಕಾದಂಥ ಫೀಲ್ಡ್ನಲ್ಲಿ ಅವರಿಗೆ ಸಾಧನೆ ಮಾಡೋದಕ್ಕೆ ಸಂಪೂರ್ಣವಾಗಿ ನಾವು ಫ್ರೀಡಮ್ ಕೊಡಲೇಬೇಕು. ಸೊ ಹಾಗೇನಾದರೂ ಮಾಡಿದ್ರು ಅಂತ ಹೇಳಿದಾಗ ನಿಜಕ್ಕೂ ಅದು ಸೊಸೈಟಿಗೆ ಬೆನಿಫಿಟ್ ಆಗೇ ಆಗತ್ತೆ. ಇನ್ನೂ ಒಂದು ಸ್ವಲ್ಪ ಮುಂದುವರೆದು ನನ್ನ ಪರ್ಸ್ನಲ್ ಸಜೆಷನ್ ನಾನೇನಾದರೂ ಕೊಡೋದಿದ್ರೆ ಸಿ ಎ ಆಗೋದ್ರಲ್ಲಿ, ಚಾರ್ಟೆಡ್ ಅಕೌಂಟಿಂಗ್ ಇದರಲ್ಲಿ ಅವ್ರು ಏನಾದರೂ ಸಾಧನೆ ಮಾಡಿದ್ರೆ ತುಂಬಾ ಒಳ್ಳೇದನ್ಸುತ್ತೆ. ಬಿಕಾಸ್ ಈ ಚಾರ್ಟೆಡ್ ಅಕೌಂಟಿಂಗ್ ಏನಿದೆ, ಇದು ಇವತ್ತು ಭಾರತದಲ್ಲಿ ಹ್ಯೂಜ್ ಡಿಮ್ಯಾಂಡನ್ನು ಹೊಂದಿರುವಂಥ ಸೆಕ್ಟರ್ ಆಗಿರುವಂಥದ್ದು. ಹಾಗಾಗಿ ಸಿ ಎ ಆದರೆ ಬಹಳ ಒಳ್ಳೆಯದು, ಆ ವಿಷಯದಲ್ಲಿ ಸಾಧನೆ ತುಂಬಾ ಅಗತ್ಯ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನು ಬಹಳಷ್ಟು ಜನರ ಸಂದೇಶ ಇದೆ, ಎಲ್ಲರ ಸಂದೇಶ ಓದೋ ಪ್ರಯತ್ನ ಖಂಡಿತ ಸಾಗತ್ತೆ. ನೀವೇನಂತೀರಾ, ಯಾವ ಕ್ಷೇತ್ರದಲ್ಲಿ ಇವತ್ತಿನ ಯುವಜನತೆ ಹೆಚ್ಚು ಸಾಧಿಸುವಂತ ಅಗತ್ಯತೆ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

0: ಮಾಲೆ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್, ಮ್ಯಾಜಿಕಲ್ ಯೋರ್ಸ್, 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನ ಬಿಲ್ಲನ್ನು ಟ್ಯೂನ್ ಮಾಡಿದ್ದೀರಾ. ಸಂದೇಶವನ್ನ ಕಳಿಸಿ ಹೇಳ್ತಾದರೆ, ಯುವಜನತೆ ದೇಶದ ಮತ್ತು ರಾಜ್ಯದ ಪ್ರಗತಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಯುವಕರು ಮುಖ್ಯವಾಗಿ ಟೆಕ್ನಾಲಜಿನಲ್ಲಿ, ಇನೋವೇಷನ್, ಎಐ ಬುದ್ಧಿಮತ್ತೆನಲ್ಲಿ, ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಏನು ಹೇಳ್ತೀವಿ, ಕೃತಕ ಬುದ್ಧಿಮತ್ತೆ, ಅದರಲ್ಲಿ ಜಾಗತಿಕ ಮಟ್ಟದಲ್ಲಿ ತಂತ್ರಜ್ಞಾನ ಸಿಕ್ಕಾಪಟ್ಟೆ ಮುಂದೆ ಹೋಗ್ತಾ ಇರೋದ್ರಿಂದ, ಆ ವಿಚಾರದಲ್ಲಿ, ಹಾಗೆ ಸೈಬರ್ ಭದ್ರತೆ, ಡಿಜಿಟಲ್ ಲೋಕ ಎಲ್ಲ ಕಡೆ ಇರೋದ್ರಿಂದ ದತ್ತಾಂಶ ರಕ್ಷಣೆ ಅನ್ನೋದೇನು ಹೇಳ್ತೀವಿ ನಾವು, ಡೇಟಾ ಸೇಫ್ ಮಾಡೋದು, ಈ ಎಲ್ಲ ವಿಚಾರದಲ್ಲೂ ಸಿಕ್ಕಾಪಟ್ಟೆ ಅವರು ಸಾಧನೆ ಮಾಡುವಂಥ ಅಗತ್ಯ ಇದೆ ಅಂತ ಹೇಳಿ ವಿಷ್ಣು ಹೊಸಪೇಟೆಯಿಂದ, ವಿಷ್ಣು ಸ್ನೇಹ ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಶಾಂತಾಚಾರ ಬಡಿಗೆರ ಕೊಕ್ನೂರ್ ಹರಿಹರ ಇಂದ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಸಂದೇಶವನ್ನು ಕಳಿಸಿ ಕೃಷಿ ಪದ್ಧತಿ, ಆಧುನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೊಸ ತಂತ್ರಜ್ಞಾನಗಳ ನೆರವಿನಿಂದ ಹೆಚ್ಚಿನ ಉತ್ಪಾದನೆಯನ್ನು ಸಾಧಿಸುವಂಥ ಕೃಷಿ ಕ್ಷೇತ್ರದಲ್ಲಿ ನಮ್ಮ ಯುವಜನತೆ ಹೆಚ್ಚು ತೊಡಗಿಕೊಂಡ್ರೆ ಸ್ವಾವಲಂಬಿ ಜೀವನದ ಜೊತೆಗೆ ದೇಶದ ಆರ್ಥಿಕ ಅಭಿವೃದ್ಧಿಗೂ ಕೂಡ ನಾವು ಕೊಡುಗೆಯನ್ನು ಕೊಡಬಹುದು. ಹಾಗಾಗಿ ಗ್ರಾಮೀಣ ಭಾರತದತ್ತ ಯುವಜನತೆ ಮುಖ ಮಾಡಬೇಕು ಅಂತ ಹೇಳಿ ಶಾಂತಾಚಾರ ಬಡಿಗೆರ ಹರಿಹರ ಕೊಕ್ನೂರಿನಿಂದ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಯುವಕರು ಸಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ಹೇಳೋದಾದರೆ ಕೃಷಿ, ವೈದ್ಯಕೀಯ, ಶೈಕ್ಷಣಿಕ, ಈ ಮೂರು ಕ್ಷೇತ್ರ ಇದೆಯಲ್ಲ, ಇದರಲ್ಲಿ ಯುವಕರು ಹೆಚ್ಚಿನ ಮಟ್ಟದ ಸಾಧನೆಯನ್ನು ಮಾಡಿದ್ರೆ ಬಹುಶಃ ದೇಶದ ಪ್ರಗತಿಯ ಜೊತೆಗೆ ಕೋಟಿಗಟ್ಟಲೆ ಯುವಕರು ನೌಕರಿಗಾಗಿ ಕಾಯೋದಿದೆಯಲ್ಲ, ಅದೆಲ್ಲದರಿಂದ ಹೊರಗಡೆ ಬರಬಹುದು ಅಂತ ಹೇಳಿ ಮಂಜುನಾಥ್ ಇಂದರಗಿ ಬಿಳೆಬಾವಿಯಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಯುವಜನತೆ ಯಾವುದಾದ್ರೂ ಒಂದು ಸಣ್ಣ ಕೆಲಸ ಆಗಲಿ, ದೊಡ್ಡ ಕೆಲಸ ಆಗಲಿ, ಯಾವುದಾದ್ರೂ ಒಂದು ಕೆಲಸ ಮಾಡಲಿ, ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ನಿಜಕ್ಕೂ ಅಲ್ಲಿ ಅವರದ್ದೇ ಆದಂಥ ಸುಖವಿರುತ್ತೆ ಅಂತ ಹುಲಿಗೆಪ್ಪ ಆರೋಲಿ ರಾಯಚೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಿ, ಯುವಜನತೆ ಯಾವ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಅಗತ್ಯ ಇದೆ ಅಂತ ನಿಮಗನ್ಸುತ್ತೆ? ಸಂದೇಶ ಕಳಿಸಿ ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ.

ನಮ್ಮ ಯುವಜನತೆ ಕೂಡ ಹಾಗೆ, ಯಾವುದೇ ಕ್ಷೇತ್ರದಲ್ಲಿ ಕಾಲಿಟ್ರು ಕೂಡ ಅಲ್ಲೆಲ್ಲ ಹೊಂಬೆಳಕು ಬರಬೇಕು. ಹಾಗಿದ್ರೆ ಯಾವ ಕ್ಷೇತ್ರದಲ್ಲಿ ಕಡಿಮೆ ಇದೆ ಆ ಹೊಂಬೆಳಕು, ಯಾವ ಕ್ಷೇತ್ರಕ್ಕೆ ಹೆಚ್ಚು ಧಾವಿಸಬೇಕು ನಮ್ಮ ಯುವಜನತೆ ಅನ್ನೋದನ್ನ ನಾನು ಕೇಳಿದ್ದೆ. ಸಂದೇಶವನ್ನ ಕಳಿಸಿ ಹೇಳ್ತಾ ಇದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಗ್ರಾಮೀಣ ಭಾಗದ ಯುವಜನತೆ ಈಗಿನ ಹೊಸ ಹೊಸ ಟೆಕ್ನಾಲಜಿ ಬಳಸಿಕೊಂಡು ಸಾಕಷ್ಟು ಸಾಧನೆ ಮಾಡಬಹುದಾಗಿದೆ ಅಂತ, ಅವಕಾಶಗಳು ಈಗ ಸಾಕಷ್ಟು ಇದೆ ಆ ಕ್ಷೇತ್ರದ ಹತ್ರ. ಗ್ರಾಮೀಣ ಯುವಜನತೆ ದಾಪುಗಲ್ಲಿ ಹಾಕಬೇಕು ಅಂತ ಹೇಳ್ತಾ ಇದ್ದಾರೆ. ಹರಪನಹಳ್ಳಿ ಮತ್ತಿಹಳ್ಳಿ, ಹರಪನಹಳ್ಳಿ ತಾಲೂಕು ಮತ್ತಿಹಳ್ಳಿಯಿಂದ ಜವಳಿ ವಿಜಯ್ ಕುಮಾರ್ ಅವರು ಸಂದೇಶ ಕಳಿಸಿ, ಎಲ್ಲ ಯುವಜನತೆ ಹಳ್ಳಿಯನ್ನು ಬಿಟ್ಟು ಬೆಂಗಳೂರಂತ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಆದರೆ ಎಲ್ಲಿರ್ತೀವೋ ಅಲ್ಲೇ ಕೃಷಿ ಕಡೆ ಹೆಚ್ಚು ಗಮನ ಕೊಟ್ಟು ಸಾಧನೆ ಮಾಡಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಸರ್ಕಾರ ಎಲ್ರಿಗೂ ಕೆಲಸ ಕೊಡೋಕ್ಕಾಗಲ್ಲ, ಯುವಜನತೆ ಸ್ವಂತ ದುಡಿಮೆ ನಂಬಿ ಬದುಕಬೇಕು. 50 ವರ್ಷದ ಹಿಂದಿನ ಜನಸಂಖ್ಯೆ ಈಗ ಇಲ್ಲ ಅಲ್ವಾ, ಭಾರತ ಅತಿ ಹೆಚ್ಚು ಯುವಜನತೆಯನ್ನು ಹೊಂದಿರುವಂಥ ರಾಷ್ಟ್ರ ಕೂಡ ಆಗ್ತಾ ಇದೆ ಪ್ರಪಂಚದಲ್ಲಿ. ಆದ್ದರಿಂದ ಸೊ ನಮ್ಮ ಯುವಜನತೆ ದೇಶದ ಆಸ್ತಿಯಾಗಿದ್ದಾರೆ, ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿ ಅವರ ಸಾಧನೆ ಅಗತ್ಯ ಅಂತ ಹೇಳಿ ಮಂಜುಸಿರಿ ಚಿಕ್ಕಬಳ್ಳಾಪುರದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ವಿಶಾಲ ಬಡಿಗೇರ ಕೊಕ್ನೂರ್ ಹರಿಹರದಿಂದ ಹೇಳ್ತಾ ಇದ್ದಾರೆ, ಈಗಿನ ಯುವಕರು ಶಿಕ್ಷಣ ಹಾಗೆ ಸಂಶೋಧನೆಯಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಂಡು ಜ್ಞಾನ ಸಂಪಾದನೆ, ಹೊಸ ಆವಿಷ್ಕಾರಗಳ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೊಡುಗೆ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ಯಾವುದೇ ಕೆಲಸ ಮಾಡಿದ್ರೂ ಹಣ ಸಂಪಾದಿಸಬಹುದು, ಆದರೆ ನಗರಕ್ಕೆ ಬರೋದನ್ನು ಬಿಟ್ಟು ಹಳ್ಳಿಯಲ್ಲೇ ಇದ್ದು ವ್ಯವಸಾಯ ಮಾಡಿದ್ರೆ ಯುವಕರು ರೈತರಾದರು ಅಂತ ಹೇಳಿದ್ರೆ ಆಹಾರದ ಅಭಾವ ಬಾರದಂತೆ ತಡೀಬಹುದು. ಹಾಗಾಗಿ ಕೃಷಿ ಕ್ಷೇತ್ರ ತುಂಬ ಒಳ್ಳೆಯದು ಅಂತ ಹೇಳಿ ಹರೀಶ್ ಅವರು ಮಲೇಶ್ವರಂನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಇವತ್ತಿನ ಯುವ ಪೀಳಿಗೆ ಕೃಷಿಯಲ್ಲಿ ತೊಡಗಿಕೊಂಡ್ರೆ ಆಗ ದೇಶ ನಿಜಕ್ಕೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಅನಂತಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನೀವೇನಂತೀರಿ, ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಯುವಜನತೆ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡುವಂಥ ಹೆಚ್ಚು ಹೆಚ್ಚು ಅಗತ್ಯತೆ ಇದೆ? ಸಂದೇಶ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ.

ಹೀಗೆ ದಿನವೆಲ್ಲ ಹಸಿವಿಲ್ಲ ಅಂತ ಹೇಳ್ತಾ ಕೂರದೆ ಸಾಧನೆಯ ಹಸಿವು ಹೆಚ್ಚಾಗಿದೆ ಅಂತ ಹೇಳುವಂತ ಯುವಜನತೆ ಯಾವ ಕ್ಷೇತ್ರದ ಸಾಧನೆಯತ್ತ ಮುಖ ಮಾಡಬೇಕು ಅಂತ ಕೇಳಿದ್ದೆ. ಜಯಣ್ಣ ಶಶಿವಾಳ ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿ ಕೃಷಿಯ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗೆ ಇಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೆಬ್ಬಾಳದ ರಮೇಶ್ ಅವರು ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಚಂದ್ರಶೇಖರ್ ಕಾನಹಳ್ಳಿ, ಮೊನ್ನೆಯೊಬ್ಬರು ಪೊಲೀಸ್ ಅಧಿಕಾರಿ ಭಾಷಣ ಮಾಡುವಾಗ ಹೇಳಿದಂತ ಮಾತು, ಸೊ ಓಕೆ, ಸರ್ಕಾರಿ ನೌಕರಿ ಸಿಗದಿದ್ರೆ ಏನಂತೆ, ಸ್ವತಂತ್ರವಾಗಿ ನಾವು ಕೂಡ ಕೆಲಸ ಮಾಡಬೇಕು, ಆಲ್ರೌಂಡರ್ ಪ್ಲೇಯರ್ ಆಗಬೇಕು ಅನ್ನೋಂಥ ಮಾತನ್ನು ಹೇಳಿದರು. ಅದೇ ರೀತಿ ಇರಬೇಕು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಚಂದ್ರಶೇಖರ್ ಅವರು ಕಾನಹಳ್ಳಿಯಿಂದ. ಹಾಗೆ ಡಾಕ್ಟರ್ ಅನಂತಮೂರ್ತಿ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಯುವಜನತೆ ಪಟ್ಟಣದ ವ್ಯಾಮೋಹ ಬಿಟ್ಟು ಎಲ್ಲಿರ್ತಾರೋ ಅಲ್ಲಿಯೇ ಉತ್ತಮ ಅವಕಾಶಗಳನ್ನು ಆಯ್ಕೆ ಮಾಡಿಕೊಂಡು ವ್ಯವಸಾಯ, ಹೈನುಗಾರಿಕೆ, ಗ್ರಾಮೀಣ

ಕೈಗಾರಿಕೆಗಳಲ್ಲಿ ತೊಡಗಿಕೊಂಡ್ರೆ ದೇಶ ನಿಜಕ್ಕೂ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಶಕಗಳಲ್ಲಿ ತಂತ್ರಜ್ಞಾನ, ಆರೋಗ್ಯ ನಿರ್ವಹಣೆ ಕ್ಷೇತ್ರಗಳು ಉದ್ಯೋಗಾವಕಾಶಗಳ ಕೇಂದ್ರವಾಗತ್ತೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಡೇಟಾ ವಿಜ್ಞಾನ, ಡೇಟಾ ಸೈನ್ಸ್ ಏನು ಹೇಳ್ತೀವಿ ಅದು, ಸೈಬರ್ ಸೆಕ್ಯೂರಿಟಿ, ಆರೋಗ್ಯ ಸೇವೆ, ಹಣಕಾಸು ನಿರ್ವಹಣೆಯಂತಹ ವೃತ್ತಿಗಳು ಆಕರ್ಷಕ ಸಂಬಳ ಜೊತೆಗೆ ಬೆಳವಣಿಗೆಗೆ ಅವಕಾಶಗಳನ್ನು ಒದಗಿಸಿಕೊಡುತ್ತೆ. ಹಾಗಾಗಿ ಯುವಜನತೆ ಭವಿಷ್ಯದ ಮಾರುಕಟ್ಟೆ ಅಂತ, ಉದ್ಯೋಗ ಮಾರುಕಟ್ಟೆ ಅಂತ ಏನಿರುತ್ತೆ ಅದರಲ್ಲಿ ಯಶಸ್ಸನ್ನು ಸಾಧಿಸಬಹುದು ಅಂತ ಹೇಳಿ ಕಿಶನ್ ರೋಷನ್, ಶೋಭರಾಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ಮಂಡ್ಯದಿಂದ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ.

ಎಂಥ ಹಾಡಲ್ವಾ, ಎವರ್ ಗ್ರೀನ್ ಸಾಂಗ್ ಅಂತಾನೆ ಹೇಳ್ಬೋದು. ಸಂದೇಶವನ್ನು ಬಹಳಷ್ಟು ಜನ ಕಳಿಸ್ಕೊಟ್ಟಿದ್ದಾರೆ. ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ ಎಚ್ ಎಲ್ ಬಸವರಾಜು, ಪುಟ್ಟೆಗೆರೆ, ಹೊಸಹಳ್ಳಿ, ಮಾಡಾಳ್, ಅಂಚೆ, ಅರಸಿ

ಇಂದ ಸಂದೇಶ ಕಳಿಸಿದ್ದಾರೆ. ಆರೋಗ್ಯವೇ ಐಶ್ವರ್ಯ ಅನ್ನುವಂತಹ ಮಾತು ಜನಜನಿತವಾಗಿದೆ. ಹಾಗಾಗಿ ಯುವಜನತೆಗೆ ವಿಪುಲ ಅವಕಾಶಗಳು ಬೇಕಾದಷ್ಟಿದೆ. ಹೈನುಗಾರಿಕೆ, ರೇಷ್ಮೆ, ಕೃಷಿ ಇಂತಹ ಕೆಲಸಗಳಲ್ಲಿ ಸರಳವಾಗಿ ಹೇರಳ ದುಡಿಮೆಯನ್ನ ಗಳಿಸಬಹುದು. ಸೊ ಸಂಪಾದನೆಯ ದುರಾಸೆ ಬೇಡ, ಸಂಪಾದನೆಯ ಹೊರತಾಗಿ ಆರೋಗ್ಯವೇ ಮಹಾಭಾಗ್ಯ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಂಡು ಇಂಥ ಕೆಲಸಗಳಿಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಂದೇಶವನ್ನ ಕಳಿಸಿ. ಮಧ್ಯಾಹ್ನದಿಂದ ಸಂಜೆಗೆ ಸಮಯ ಜಾರ್ತಾ ಇದೆ. ಸೊ ಯುವಕರಿಗೆ ಒಳ್ಳೆಯ ಮಾಹಿತಿ ಕೂಡ ಸಿಗ್ತಾ ಇದೆ, ಧನ್ಯವಾದ ಅಂತ ಸಂತೋಷ್ ಚಿತ್ರಕಾರ್ ಹೊಸಪೇಟೆಯಿಂದ ಹೇಳ್ತಾ ಇದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಸಂದೇಶವನ್ನ ಕಳಿಸಿ. ಜೈ ಜವಾನ್ ಜೈ ಕಿಸಾನ್ ಅನ್ನೋಂಥ ಮಾತಿದೆಯಲ್ಲ, ಅದನ್ನು ನೆನಪಿಟ್ಕೊಂಡ್ರೆ ಸಾಕು, ನಮ್ಮ ದೇಶದ ಹಿತದೃಷ್ಟಿ ಯಾವುದ್ರಲ್ಲಿದೆ ಅನ್ನೋದು ಯುವಜನತೆಗೆ ಗೊತ್ತಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಯುವ ಪೀಳಿಗೆ ಕೃಷಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳೋದೇ ಉತ್ತಮ. ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮಿಶ್ರ ಬೆಳೆ ಬೆಳೆಯೋದ್ರಿಂದ ಉತ್ತಮವಾದಂಥ ಲಾಭ ಕೂಡ ಗಳಿಸ್ಕೊಳ್ಬಹುದು ಅಂತ ಹೇಳಿ ಶ್ರೀದೇವಿ ಸಂತೋಷ್ ಕುಮಾರಿ ಕೊಪ್ಪಳ ಇಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಅದ್ಭುತವಾಗಿತ್ತು ಅಂತ ನಾಗೇಂದ್ರ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ಹೇಳ್ತಾ ಇದ್ದಾರೆ. ಯುವಜನತೆಗೆ ಕಡಿಮೆ ಸೌಲಭ್ಯ ಬಳಸಿಕೊಂಡು ಸಾವಯವ ಕೃಷಿ ಪದ್ಧತಿಯಲ್ಲಿ ಮುಂದುವರಿಬೇಕು ಅಂತ ಪ್ರತಿಮಾ ಸಾನ್ವಿ ಹೊಸನಗರದಿಂದ ಹೇಳ್ತಾ ಇದ್ದಾರೆ. ಹಾಗೆ ಕಾಲಾವಕಾಶ ಮುಗಿಯುತ್ತಾ ಬರ್ತಾ ಇದೆ ಅಲ್ವೇ, ಸಮಯ ಓಡ್ತಾ ಇದೆ ಅಂತ ಹೇಳಿ ಸಂದೇಶವನ್ನು ಕಳಿಸಿ. ಸೊ ಮತ್ತೆ ಬರುವುದನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಆದಷ್ಟು ಬೇಗ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಗೊತ್ತೇ ಇದೆಯಲ್ಲ ನೀವೇನು ಮಾಡಬೇಕು, ಮಿಸ್ ಮಾಡದೆ ಟ್ಯೂನ್ ಮಾಡ್ಕೊಂಡು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನು ಕೇಳ್ತಾನೆ ಇರಬೇಕು. ಸೊ ಇಷ್ಟೊತ್ತು ನಾನು ನಿಮ್ಮ ಜೊತೆ ಆಗಿದ್ದೆ, ನಿಮ್ಮ ಆರ್ಜೆ ರಮ್ಯಾ. ಸದ್ಯಕ್ಕೆ ನಾನು ಟಟಾ ಬಾಯ್ ಹೇಳ್ತಾ ಸ್ಟುಡಿಯೋಯಿಂದ ಹೊರಡ್ತಾ ಇದ್ದೀನಿ. ಮತ್ತೆ ಭೇಟಿ ಮಾಡ್ತೀನಿ, ಟ್ಯೂನ್ ಮಾಡ್ಕೊಂಡು ಕೇಳ್ತಾ ಇರಿ ಎಫ್ ಎಂ ರೇನ್ಬೋ.

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಹಾಯ್ ಹಲೋ ನಮಸ್ತೆ ಶುಭ ಸಂಜೆ, ಇದು ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾ ಹರ್ಟ್ಸ್ ಯಾವತ್ತಿದ್ರು ಮ್ಯೂಸಿಕಲಿ ಯಾರ್ಡ್ಸ್. ಸ್ಟುಡಿಯೋ ಸಮಯ 5:40 ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿದ್ದೀನಿ ನಾನು ಆರ್ಜೆ ಮುಖೇಶ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾನ್ ಸ್ಟಾಪ್ ಆಗಿರುವಂತಹ ಸೂಪರ್ ಹಿಟ್ ಚಲನಚಿತ್ರ ಗೀತೆಗಳು ನಿಮ್ಮ ಜೊತೆಯಾಗಿದ್ರೆ, ಹಾಗೆಯೇ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರವನ್ನು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿದುಕೊಳ್ತಾ ಮುಂದಕ್ಕೆ ಸಾಗುವಂತಹ ಸಮಯ ಆಗಿದ್ರೆ, ತಡ ಮಾಡದೆ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದ ವಿಚಾರ ಏನು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಒಂದು ಸಣ್ಣ ಸುಳಿವನ್ನು ಕೊಡ್ತೀನಿ. ಈಗಷ್ಟೇ ವಿಶ್ವದಾದ್ಯಂತ ಬಹಳ ದೊಡ್ಡದಾಗಿರುವಂತಹ ಒಂದು ಸ್ಪರ್ಧೆ ಶುರುವಾಗಿದೆ, ಅದು ಕ್ರೀಡಾ ಸ್ಪರ್ಧೆ ಶುರುವಾಗಿದೆ. ಆ ಕ್ರೀಡೆಯಲ್ಲಿ ಸುಮಾರು 48 ದೇಶಗಳು ಪೈಪೋಟಿ ನಡೆಸ್ತಾ ಇದೆ ಆ ಒಂದು ಚಾಂಪಿಯನ್ಶಿಪ್ಗೋಸ್ಕರ. ಯಾವ ಕ್ರೀಡೆ ಅಂತ ನೀವು ಈಗಾಗಲೇ ಗೆಸ್ ಮಾಡಿರ್ತೀರಾ, ಆದರೆ ಆ ಕ್ರೀಡೆಯಲ್ಲಿ ಒಂದು ವಿಶೇಷವಾಗಿರುವಂತಹ ತಂಡ, ಅದು ಸೆನೆಗಲ್ ತಂಡ. ಸೆನೆಗಲ್ ತಂಡ ಒಂದು ಒಳ್ಳೆಯ ಎಂಟ್ರಿ ಮಾಡ್ತಾರಂತೆ. ಹೇಗೆ ಎಂಟ್ರಿ ಮಾಡಿದ್ರು, ಹೇಗೆ ಅದು ವೈರಲ್ ಆಯಿತು, ಯಾಕೆ ನಾನು ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಇದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೇನಾದರೂ ಈ ಬಗ್ಗೆ ವಿಚಾರ ತಿಳಿದಿದ್ರೆ ಖಂಡಿತವಾಗಲೂ ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಾವಿವತ್ತು ಯಾವ ವಿಚಾರದ ಬಗ್ಗೆ ಮಾತನಾಡ್ತಾ ಇದ್ದೀವಿ, ಅದಕ್ಕೂ ಮುಂಚೆ ಸೆನೆಗಲ್ ತಂಡದ ಬಗ್ಗೆ ಯಾಕೆ ಮಾತನಾಡ್ತಾ ಇದ್ದೀವಿ, ಹಾಗೆ ಯಾವ ಕ್ರೀಡೆಯ ಬಗ್ಗೆ ಮಾತನಾಡ್ತಾ ಇದ್ದೀನಿ, ಇದೆಲ್ಲವೂ ಕೂಡ ನಿಮಗೆ ತಿಳಿದು ಬರುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ. ಸದ್ಯಕ್ಕೆ ಕಾರ್ಯಕ್ರಮದ ಮೊದಲಿಗೆ ವಾಸುದೀಕ್ಷಿತ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಇರುವಂತಹ ಸೈಬರ್ ಯುಗದೋಳ್ ನವ ಯುವ ಮಧುರ ಪ್ರೇಮ ಕಾವ್ಯಂ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ಚಂದ್ರಶೇಖರ್ ಆಲೂರ್ ಹಾಗೂ ಶಿವಶಶಿ ಅವರ ರಚನೆಗೆ ವಾಸುದೀಕ್ಷಿತ್ ಹಾಗೂ ಅಭಿಲಾಷ್ ಲಾಕ್ರಾ ಅವರ ರಾಗ ಸಂಯೋಜನೆ ಇದೆ. ಪುರ್ರ ಪುರ್ರ ಅಂತ ಹೇಳ್ತಿದ್ದಾರೆ. ನಿಮಗೆಲ್ರಿಗೂ ಮತ್ತೊಮ್ಮೆ ಶುಭ ಸಂಜೆಯ ಶುಭಾಶಯಗಳು. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳು, ನಾವಿರುವಂತಹ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

ಪುರ್ರ ಪುರ್ರ ಸೈಬರ್ ಯುಗದೊಳ್ ನವಯುಗ ಪ್ರೇಮ ಕಾವ್ಯಂ ಇಷ್ಟೊದ್ದ ಹೆಸರಿರುವಂತಹ ಚಿತ್ರ ವಾಸು ದೀಕ್ಷಿತ್ ಅವರ ದನಿಯಲ್ಲಿತ್ತು. ನಾನ್ ಸ್ಟಾಪ್ ಸಂಜೆ ಈ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ಸ್ನೇಹಿತರ. 5:09 ಸಮಯ. ನಾನು ಆಗ್ಲೇ ಹೇಳಿದ್ದೆ ಫಿಫಾ ವರ್ಲ್ಡ್ ಕಪ್, ಆಗ್ಲೇ ಹೇಳಿದಾಗೆ 48 ದೇಶಗಳು ಸೆಣಸಾಡ್ತಾ ಇರುವಂತಹ ಒಂದು ಅದ್ಭುತವಾಗಿರುವಂತಹ ಕ್ರೀಡೆ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ. ಅದು USA, ಕೆನಡಾ ಹಾಗೂ ಮೆಕ್ಸಿಕೋ ದೇಶಗಳಲ್ಲಿ ನಡೀತಾ ಇದೆ. ಈ ಒಂದು ನಾಯಕತ್ವವನ್ನು ಅಂದರೆ ಈ ಎಲ್ಲ ಪಂದ್ಯಗಳನ್ನು ಆಡೋದು ಈ 3 ದೇಶಗಳಲ್ಲಿ. ಹೀಗಿರಬೇಕಾದ್ರೆ ಈ 48 ತಂಡಗಳಲ್ಲಿ ಒಂದು ತಂಡ ಬಹಳ ವಿಭಿನ್ನವಾಗಿ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಂತೆ. ಆ ಸ್ಟೇಡಿಯಂಗೆ ಎಂಟ್ರಿ ಕೊಡ್ತಾ ಇದ್ದ ಹಾಗೇ ಎಲ್ಲರ ಮುಖದಲ್ಲೂ ನಗು ಬಂತಂತೆ. ಏನಪ್ಪ ಅಂದರೆ ನಗು ಅಂದರೆ ಅಪಹಾಸ್ಯದ ನಗು ಅಲ್ಲ, ಬಹಳ ಖುಷಿಯಿಂದ ನಿಮ್ಮ ಮುಖದಲ್ಲಿ ಬಂದಂತಹ ಒಂದು ಮುಗುಳು ನಗೆ. ಯಾವ ಕಾರಣಕ್ಕೋಸ್ಕರ ಅಂತ ಕೇಳಿದ್ದೆ. ಸರಿಯಾಗಿ NR ಪ್ರಸಾದ್ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ರಾಜಾಜಿನಗರದಿಂದ ಸೆನೆಗಲ್ ಟೀಮ್ ಅವರು ಫೀಲ್ಡ್ಗೆ ಎಂಟ್ರ್ ಆಗಿದ ತಕ್ಷಣ, ಅಂದರೆ ಫುಟ್ಬಾಲ್ ಫೀಲ್ಡ್ಗೆ ಎಂಟ್ರ್ ಆಗಿದ ತಕ್ಷಣ ಅವರ ಒಂದು ಟ್ರೆಡಿಷ್ನಲ್ ಡ್ಯಾನ್ಸ್ ಫಾರ್ಮ್ ಇದೆ. ಆ ಟ್ರೆಡಿಷ್ನಲ್ ಡ್ಯಾನ್ಸ್ ಫಾರ್ಮನ್ನು ಡ್ಯಾನ್ಸ್ ಮಾಡ್ತಾ ಮಾಡ್ತಾ, ಅಂದರೆ ನೃತ್ಯವನ್ನು ಮಾಡ್ತಾ ಮಾಡ್ತಾ, ಹಾಗೆಯೇ ಅಲ್ಲಿನ ಅವರ ಒಂದು ಜನಪದ ಗೀತೆಯನ್ನು ಹಾಡ್ತಾ ಹಾಡ್ತಾ ಸ್ಟೇಡಿಯಮ್ಗೆ ಎಂಟ್ರ್ ಆಗ್ತಾರಂತೆ. ಈಗ ನಾವು ಸಾಮಾನ್ಯವಾಗಿ ಯಾವುದೇ ಕ್ರೀಡೆಗೆ ಹೋಗಬೇಕಾದ್ರೆ ಎಲ್ಲರೂ ಹಾಗೆಯೇ ಅಕಾಡಕ್ಕೆ ಇಳಿತಾರೆ, ಆಟ ಆಡ್ತಾರೆ, ಹೋಗ್ತಾರೆ. ಆದರೆ ಸೆನೆಗಲ್ ತಂಡದವರು ಮಾತ್ರ ಅವರ ಒಂದು ಜನಪದ ಸೊಗಡನ್ನು ಕ್ರೀಡೆಗೆ ತೆಗೆದುಕೊಂಡು ಬರ್ತಾರೆ. ಅವರು ಮಾಡಿದಂತಹ ನೃತ್ಯಕ್ಕೆ ಎಲ್ಲರೂ ಕೂಡ ಖುಷಿಯಿಂದ ಸ್ವಾಗತಿಸ್ತಾರೆ. ಹಾಗೆಯೇ ಅವರ ಇಡೀ ತಂಡಕ್ಕೆ ಅದು ಬೆನ್ನೆಲುವಾಗಿ ಇರುತ್ತೆ. ಆ ಒಂದು ಸಂಸ್ಕೃತಿಯನ್ನು ಎಲ್ಲ ಕಡೆ ಕರೆದುಕೊಂಡು ಹೋಗ್ತಾರೆ. ಹೀಗಿರಬೇಕಾದ್ರೆ ನಾವು ಇಂದು ಮಾತನಾಡ್ತಾ ಇರೋದು ಫುಟ್ಬಾಲ್ ಬಗ್ಗೆ ಅಲ್ಲ, ಸೆನೆಗಲ್ ತಂಡದ ಬಗ್ಗೆ ಅಲ್ಲ, ಅವರ ನೃತ್ಯದ ಬಗ್ಗೆ ಅಲ್ಲ, ಆದರೆ ಆ ನೃತ್ಯದಿಂದ ನಮ್ಮ ದೇಹದಲ್ಲಿ ಆದಂತಹ ಒಂದು ಪರಿವರ್ತನೆಯ ಬಗ್ಗೆ. ಯಾವುದು ಅದು, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಮತ್ತೆರಡು ಗೀತೆಯನ್ನು ಕೇಳೋಣ. ಇದೀಗ ತಾನೇ ಅಂದ್ಕೊಳ್ತಾ ಇದ್ವಿ ಈ ಒಂದು ಚಿತ್ರ ಎಷ್ಟು ಸೂಪರ್ ಹಿಟ್ ಆಯಿತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ. ಕಾಂತಾರ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ವಿಜಯ್ ಪ್ರಕಾಶ್, ಅನನ್ಯ ಭಟ್, ನಾಗರಾಜ್ ಪನ್ವಾರ್, ವಲ್ತೂರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಪ್ರಮೋದ್ ಮರವಂತಿ ಅವರ ಸಾಹಿತ್ಯವಿದೆ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ ಇರುವಂತಹ ಗೀತೆ, ಸಿಂಗಾರ ಸಿರಿ ಅನ್ನುವಂತಹ ಗೀತೆ, ತದನಂತರ ಕಿರಿಕ್ ಪಾರ್ಟಿ ಚಿತ್ರದ ಒಂದು ಗೀತೆ ವರುಣ್ ರಾಮಚಂದ್ರ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ರಕ್ಷಿತ್ ಶೆಟ್ಟಿ ಅವರ ರಚನೆಗೆ ಬಿ ಅಜನೀಶ್ ಲೋಕನಾಥ್ ಅವರದ್ದೇ ಸಂಗೀತವಿದೆ. 2 ಗೀತೆಗಳು ನಾನ್ ಸ್ಟಾಪ್, ಒಂದರ ನಂತರ ಮತ್ತೊಂದು ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ದೇ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್. ಮತ್ತೊಮ್ಮೆ ಸ್ವಾಗತ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. 5:20:30 ಸಮಯ. ಈಗ ತಾನೇ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗಿ ಬಂದ್ವಿ ಅಲ್ವಾ, ಕಾಲೇಜ್ ದಿವಸಗಳಲ್ಲಿ ಏನೇನೆಲ್ಲ ಮಾಡ್ತಾ ಇದ್ವಿ ಅನ್ನೋ ಅಂತಹ ಒಂದು ಅದ್ಭುತವಾಗಿರುವಂತಹ ಗೀತೆ, ಕ್ರಿಕ್ ಪಾರ್ಟಿ ಚಿತ್ರದ ಒಂದು ಗೀತೆಯನ್ನು ನಾವು ಕೇಳಿದ್ದು. ಹಾಗೆ ಆಗಲೇ ಸೆನೆಗಲ್ ತಂಡದವರು ಹೇಗೆ ಫಿಫಾ ವರ್ಲ್ಡ್ ಕಪ್ಗೆ ಎಂಟ್ರಿ ಕೊಟ್ಟರು, ಅವರ ಒಂದು ಸಾಂಪ್ರದಾಯಿಕ ನೃತ್ಯವನ್ನು ಮಾಡ್ತಾರೆ, ಹಾಗೆ ಗೀತೆಗಳನ್ನು ಹಾಡ್ತಾರೆ. ಹೀಗಿರಬೇಕಾದ್ರೆ ನಮ್ಮ ದೇಹದಲ್ಲಿ ಆ ರೀತಿಯಾದಂತಹ ದೃಶ್ಯಾವಳಿಗಳನ್ನು ಕಂಡಾಗ ಆಗುವಂತಹ ಪರಿವರ್ತನೆಯ ಬಗ್ಗೆ ಮಾತನಾಡೋಣ ಅಂತ ಹೇಳ್ತಾ ಇದ್ದೆ. ಅದ್ರ ಬಗ್ಗೆ ಯಾವ ವಿಚಾರ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಮಗೆ ನೆನಪಾಗುವಂಥದ್ದು ನಗು. ನಗುವಿನಲ್ಲೂ ಮುಗುಳು ನಗೆ, ಕಿರುನಗೆ ಅಂತ ನಾವೇನು ಹೇಳ್ತೀವಿ, ನಮ್ಮ ಮುಖದಲ್ಲಿ ಸ್ಮೈಲ್ ಮೂಡಿ ಬರುತ್ತಲ್ಲ, ಆ ಸ್ಮೈಲಿನ ಬಗ್ಗೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ. ನ್ಯಾಷನಲ್ ಸ್ಮೈಲ್ ಪವರ್ ಡೇ ಅಂತ ಹೇಳಿ ಇವತ್ತು ಗಮನಿಸ್ತಾ ಇದ್ದೀವಿ. ಏನಿದು ಸ್ಮೈಲ್ ಪವರ್ ಡೇ ಅಂತ ಯೋಚನೆ ಮಾಡ್ತಾ ಇದ್ರೆ, ಒಂದು ನಗುವಿನಿಂದ ನಮ್ಮ ದೇಹದಲ್ಲಿ ಉಂಟಾಗುವಂತಹ ಪರಿವರ್ತನೆಗಳ ಬಗ್ಗೆ ನಾವು ಮಾತನಾಡೋಣ. ಹಾಗೆಯೇ

ನಾನು ನಿಮ್ಮನ್ನು ಈ ಹೊತ್ತಿನಲ್ಲಿ ಕೇಳುವಂತಹ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಪ್ರತಿದಿನವೂ ಕೂಡ ನಾವು ನಗ್ತಾನೆ ಇರ್ತೀವಿ, ನಮ್ಮ ಮುಖದ ಮೇಲೆ ಮುಗುಳ್ನಗೆ ಇದ್ದೇ ಇರುತ್ತೆ. ಆದರೆ ಇಂದು ನಿಮ್ಮ ನಗುವಿಗೆ ಕಾರಣವಾದಂಥವ್ರು ಯಾರು ಅಥವಾ ಯಾವ ವಿಚಾರ ಅದನ್ನು ನಮಗೆ ಬರೆದು ಕಳಿಸ್ಬೋದು 9480901013 9480901013 1013 ನೀವು ವಾಟ್ಸಾಪ್ ಸಂದೇಶವನ್ನು ಕಳುಹಿಸಿ ಇಂದು ನಿಮ್ಮ ನಗುವಿಗೆ ಕಾರಣವಾದಂತಹ ವಿಚಾರ ಆಗಿರ್ಬೋದು, ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು, ಅದ್ರ ಬಗ್ಗೆ ನಮಗೆ ತಿಳಿಸಿ ಕೊಡಿ. ಹಾಗೆ ಇವತ್ತು ಆ ಮುಗುಳು ನಗೆ ಬಗ್ಗೆ ಮಾತನಾಡೋಣ, ಅದರಿಂದ ಆಗುವಂತಹ ಪರಿವರ್ತನೆಗಳ ಬಗ್ಗೆ ಮಾತನಾಡೋಣ, ನಮ್ಮ ದೇಹದಲ್ಲಿ ಏನೇನೆಲ್ಲ ಬದಲಾವಣೆಗಳಾಗುತ್ತೆ ಒಂದು ನಗುವಿನಿಂದ ಅನ್ನುವಂತಹ ವಿಚಾರವನ್ನು ತಿಳಿದುಕೊಳ್ಳೋಣ. ಹೀಗೆ ಬಹಳಷ್ಟು ಸನ್ನಿವೇಶಗಳನ್ನು ಗುರುತಿಡಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ ಇಂದಿನ ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇದೀಗ ಮತ್ತೆರಡು ಗೀತೆಗಳು ನಿಮ್ಮನ್ನು ಮನರಂಜಿಸೋದಕ್ಕೆ ಸಜ್ಜಾಗಿದೆ. ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಟಿಪ್ಪು ಅವರ ದನಿಯಲ್ಲಿ ಸಕ್ಕರೆ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ರಾಗ ಸಂಯೋಜನೆ ಇದೆ. ಹಾಗೆ ಸ್ಮೈಲ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ಅನೂಪ್ ಸೀಲಿನ್ ಅವರು. ಸ್ಮೈಲ್ ಪ್ಲೀಸ್ ಚಿತ್ರದ ಒಂದು ಶೀರ್ಷಿಕೆ ಗೀತೆ ಅರಸು ಅಂತಾರೆ ಅವರ ಸಾಹಿತ್ಯಕ್ಕೆ. ಅನೂಪ್ ಸೀಲಿನ್ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಾನ್ ಸ್ಟಾಪ್ ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ.

0: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ ಜೀರೋ ಬಂದಿದ್ದನ್ನು ನೋಡಿದೆ, ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ ಸೊನ್ನೆ ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾವು ಅನ್ನುವುದು ಅನಿವಾರ್ಯ, ಆದರೆ ಸತ್ತ ಮೇಲೂ ನಾವು ಮತ್ತೊಬ್ಬರ ಕಣ್ಣಿನಲ್ಲಿ ದೃಷ್ಟಿಯಾಗಿ ಮತ್ತೊಬ್ಬರ ಎದೆಯಲ್ಲಿ ಬಡಿತವಾಗಿ ಉಳಿಯಲು ಸಾಧ್ಯವಿದೆ, ಅದೇ ಅಂಗಾಂಗ ದಾನ. ಈ ಉದಾತ್ತ ಕಾರ್ಯದಲ್ಲಿ ನಮ್ಮ ಕರ್ನಾಟಕ ಇಂದು ದೇಶಕ್ಕೆ ಮಾದರಿಯಾಗಿದೆ. ಈವರೆಗೆ 60,000 ಹೆಚ್ಚು ಹೃದಯವಂತರು ಅಂಗಾಂಗ ದಾನಕ್ಕೆ ನೋಂದಾಯಿಸಿಕೊಂಡಿದ್ದಾರೆ. ನಿಮ್ಮ ಒಂದು ಸಣ್ಣ ನಿರ್ಧಾರ 8 ಜನರಿಗೆ ಹೊಸ ಬದುಕು ನೀಡಬಲ್ಲದು. ಅಂಗಾಂಗ ದಾನಕ್ಕೆ ಇಂದೇ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಮರುಜೀವ ನೀಡುವ ಈ ಮಹತ್ ಕಾರ್ಯದಲ್ಲಿ ನೀವು ಪಾಲ್ಗೊಳ್ಳಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: do non stop Sanjay. Non stop Sanjay. Non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಮತ್ತೊಮ್ಮೆ ಸ್ವಾಗತ ನಾನ್ ಸ್ಟಾಪ್ ಸಂಜೆ ನಾನ್ ಸ್ಟಾಪ್ ಮನರಂಜನೆ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಸಮಯ 5:35. ಇವತ್ತು ನ್ಯಾಷನಲ್ ಸ್ಮೈಲ್ ಪವರ್ ಡೇ ಬಗ್ಗೆ ಮಾತನಾಡ್ತಾ ಇದ್ವಿ. ಇಂದು ನಿಮ್ಮ ನಗುವಿಗೆ ಕಾರಣ ಯಾರು ಅಥವಾ ಯಾವ ವಿಚಾರ ಅಂತ ಕೇಳ್ತಾ ಇದ್ದೆ. ಸಾಕಷ್ಟು ಜನ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಶ್ರೀ ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿಕೊಡ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಅವರು ಲಗ್ಗೆರೆಯಿಂದ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದಾರೆ. ಎನ್ ಆರ್ ಪ್ರಸಾದ್ ಅವರು ಆಗಲೇ ಸರಿಯಾದ ಊಹೆಯೊಂದಿಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ರು. ಅವರ ಸಂದೇಶ ಕೂಡ ಇಂದು ಸಂಜೆ ನನಗೆ ನಗುವನ್ನು ತಂದಿದೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ ನಾಗೇಂದ್ರ ಅವರ ಸಂದೇಶ ಬಂದು ತಲುಪಿದೆ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಅಂತಿದ್ದಾರೆ. ನಿಮಗೂ ಕೂಡ ಸ್ವಾಗತ, ಗುಡ್ ಈವ್ನಿಂಗ್. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ, ಹಾಗೆ ಸೌಭಾಗ್ಯ ಅವರು ರಾಜನಕುಂಡೆಯಿಂದ ಹೇಳ್ತಿದ್ದಾರೆ. ಹಾಯ್ ಮುಖೇಶ್, ಶುಭ ಸಂಜೆ, ಹೇಗಿದ್ದೀರಾ? ಫುಟ್ಬಾಲ್ ಬರೀ ಗೂಗಲ್ ಸರ್ಚ್ ಅಷ್ಟೇ, ನನಗೆ ಏನು ಸರಿಯಾದ ಉತ್ತರ ಅಂತ ಗೊತ್ತಿಲ್ಲ. ಆದರೂ ಸಾಬ್ರಿನು ಕೂಡ ನನಗೆ ಬೇಡ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಾರೆ ನಗು ಯಾಕಾಗಿ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳ್ತಿದ್ದಾರೆ. ಯಾರಿಂದ ತೃಪ್ತಿ ನಗು ಬರುವುದು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅಂತ ಕೇಳ್ತಾ ಇದ್ದಾರೆ. ಸದ್ಯಕ್ಕೆ ಅಂತ ನಗು ನನಗೆ ಸದ್ಯಕ್ಕೆ ಸಿಗ್ತಾ ಇದೆ. ಸೊ ಅವರಿಗೆ ನಿಮ್ಮ ಕಾರ್ಯಕ್ರಮದ ಪರವಾಗಿ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಸೌಭಾಗ್ಯ ಅವರು ರಾಜನಕುಂಟೆಯಿಂದ. ಅದ್ಭುತ, ನಿಮ್ಮ ಜೀವನದಲ್ಲಿ ಆ ನಗುವನ್ನು ನೀಡ್ತಾ ಇರುವಂತಹ ಆ ವ್ಯಕ್ತಿ ಸದಾಕಾಲ ಹಾಗೆ ನಿಮಗೆ ನಗುವನ್ನು ನೀಡ್ತಾ ಇರಲಿ ಅಂತ ಹೇಳ್ತಾ ನಾನ್ ಸ್ಟಾಪ್ ಸಂಜೆಗೆ ಹೆಚ್ಚಲ್ ಬಸವರಾಜು ಪುಟ್ಟೆಗೆರೆ ಹೊಸಹಳ್ಳಿ ಮಾಡಾಳು ಅಂಚೆ ಅರಸೀಕೆರೆಯಿಂದ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನನಗೆ ಇಂದು ನಗು ತರಿಸಿದ್ದು ಸಾಧು ಕೋಕಿಲ

ಸರ್ ಯಾಕಪ್ಪ? ಕಾರಣ ಅಂದ್ರೆ, ಒಂದು ಸಿನಿಮಾದಲ್ಲಿ ಅವರು ಕತ್ತಿ ತಗೊಂಡು ಬ್ಯಾಂಕ್ನಲ್ಲಿ ಸಾಲ ಕೇಳೋಕೆ ಹೋಗ್ತಾರೆ ತನ್ನ ಹಿಂಬಾಲಕರ ಜೊತೆ, ಅದು ರೌಡಿಸಂ ಮಾಡೋಕೆ, ವೆಪನ್ ಖರೀದಿಸಲಿಕ್ಕೆ. ಆಗ ಮ್ಯಾನೇಜರ್ ಅವರಿಗೆ ತನ್ನಲ್ಲಿರುವ ಗನ್ ತೋರಿಸ್ತಾರೆ. ಪೆಚ್ಚ ಮುಖ ಮಾಡಿಕೊಂಡು ವಾಪಸ್ ಆಗೋದ ನೋಡಿ ಸಿಕ್ಕಾಪಟ್ಟೆ ನಕ್ಕಿಬಿಟ್ಟೆ. ಗಾಬರಿಯಿಂದ ಮೇಯುತ್ತಿದ್ದ ನನ್ನ ಹಸುಗಳು ದಿಟ್ಟಿಸಿ ನನ್ನನ್ನು ನೋಡಿದ್ದು, ನನಗೆ ನಾಚಿಕೆ ಆಯಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಯಾವ ಜಾಗದಲ್ಲಿ ಇರ್ತೀರಾ, ನಿಮಗೆ ಯಾವಾಗ ನಿಮ್ಮ ಮುಖದಲ್ಲಿ ನಗು ತರಿಸತ್ತೆ, ಹಾಗೆ ನೀನು ಜೋರಾಗಿ ನಕ್ಕಿಬಿಡ್ತೀರಾ, ನೋಡಿ ಎಂಥದೆಂಥದೋ ಸಂದರ್ಭಗಳು ನಮಗೆ ಸಿಕ್ಕೇ ಸಿಗತ್ತೆ. ಸಂದೇಶವನ್ನು ಹೆಬ್ಬಾಳದ ರಮೇಶ್ ಅವರು ಕೂಡ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಡುಗಳು ಚೆನ್ನಾಗಿದೆ, ಇಷ್ಟ ಆಗ್ತಿದೆ ಅಂತ. ಹಾಗೆಯೇ, ಯಾವಾಗಾದರೂ ನಗು ಬಂದರೂ ತಡಿಬಾರ್ದು, ಹಾಗೆ ಅಳು ಬಂದ್ರೂ ತಡಿಬಾರ್ದು. ನಿಮಗೆ ಗೊತ್ತಾ, ನಗುವಿನಲ್ಲೂ ವಿವಿಧ ಬಗೆಗಳಿವೆ ಅಂತ. ಉದಾಹರಣೆಗೆ, ಕುಚೇಷ್ಟೆ ನಗೆ ಅಂತ ಹೇಳ್ತಾರೆ ಅಂತ, ಹೂಂಕರಿಸಿ ನಗು ನಗೆ ಅಂತೆಲ್ಲ ಹೇಳ್ತಾರೆ ಅಂತ ಭಾಗ್ಯ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅವರೇ, ಭಾಗ್ಯ ಅವರೇ. ನೋಡಿ, ನಗುವಿನಲ್ಲೂ ಬೇರೆ ಬೇರೆ ವಿಧ ಇದೆ. ಆದರೆ ಮುಗುಳು ನಗೆ, ನಿಮ್ಗೆ ಯಾವುದೋ ಒಂದು ವಿಚಾರ, ನಿಮಗೆ ಪ್ರೀತಿ ಪಾತ್ರರಾಗಿರೋರು ನಿಮ್ಮ ಮುಂದೆ ಕಂಡಾಗ, ಅಥವಾ ಅವರು ಫೋನ್ ಮಾಡಿದಾಗ, ಅಥವಾ ನಿಮಗಿಷ್ಟ ಆಗಿರುವಂತಹ ಒಂದು ಪದಾರ್ಥವನ್ನು ನೋಡಿದಾಗ, ಅಥವಾ ನೀವು ಅಂದ್ಕೊಂಡಿರೋ ಕೆಲಸ ಮುಗಿಸಿದಾಗ, ಹೀಗಿದ್ದಾಗ ಯಾರೋ ಒಬ್ಬರು ನಿಮಗಿಷ್ಟವಾಗಿರುವಂತಹ ಆ್ಯಕ್ಟರ್ ನಟ ತೆರೆ ಮೇಲೆ ಕಂಡಾಗ ಆಗಿರಬಹುದು. ಅಥವಾ ಹೀಗೆ ನಾವು ಇವಾಗ ತಾನೇ ಟಿಪ್ಪು ಅವರ ಧ್ವನಿಯಲ್ಲಿ ಏನಾದರೂ ಹಲ್ ಬಿಡು ಅಂತ ಹೇಳ್ತಾಯಿದ್ರು ಯೋಗರಾಜ್ ಭಟ್ ಅವರ ಸಾಲುಗಳು. ನೀವು ಹೆಂಗೆ ದಾರಿಯಲ್ಲಿ ಹೋಗ್ತಾ ಇರ್ತೀರಾ, ಯಾರೋ ನಿಮ್ಮ ಪಕ್ಕದಲ್ಲಿ ಹೋದಾಗ ಅವರನ್ನು ನೋಡಿ ಕೂಡ ನಕ್ಬಿಟ್ಟು ನಮಸ್ತೆ ಹೇಗಿದ್ದೀರಾ ಅಂತ ಕೇಳಿದ್ರು ಕೂಡ ನಮ್ಮ ಮುಖದಲ್ಲಿ ಮೂಡುವಂತಹ ನಗು ನಮ್ಮ ದೇಹದಲ್ಲಿ ಎಷ್ಟೋ ಸಕಾರಾತ್ಮಕ ಭಾವನೆಗಳನ್ನು ಹುಟ್ಟಾಕತ್ತಂತೆ. ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಇದೀಗ ಸ್ಮೈಲ್ ವಾಸಿ ಅಂತ ಹೇಳ್ತಿದ್ದಾರೆ ಅರ್ಜುನ್ ಜನ್ಯ ಅವರು. ರೋಮಿಯೋ ಚಿತ್ರದ ಒಂದು ಗೀತೆ, ಘೌಸ್ಪೀರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ಅದಾದ ನಂತರ ಅರೆ ರೇ ಅವಳ ನಗುವ, ನೋಡಿ ಒಂದು ಹೆಣ್ಣು ಮಗುವಿನ ನಗು ಕೂಡ ಎಷ್ಟೋ ಗಂಡಸರ ಜೀವನದಲ್ಲಿ ಎಷ್ಟು ಪರಿಣಾಮಕಾರಿಯಾಗಿರುತ್ತೆ ಅನ್ನುವಂತಹ ಒಂದು ಉದಾಹರಣೆ. ಶಾಲೆಯಲ್ಲೇ ಒಂದು ಹುಡುಗಿ ನಕ್ಕಾಗ ಮತ್ತೋರ್ವ ಪ್ರೇಮಿಗೆ ಯಾವ ರೀತಿ ಆಗುತ್ತೆ ಅನ್ನುವಂತಹ ಒಂದು ವಿಚಾರ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ ಈ ಒಂದು ಅದ್ಭುತವಾಗಿರುವಂತಹ ಗೀತೆ, ವಾಸುಕಿ ವೈಭವ್ ಅವರ ಸಂಗೀತ, ವಾಸುಕಿ ವೈಭವ್ ಅವರ ಸಂಗೀತ ಹಾಗೆ ಗಾಯನದಲ್ಲಿ ಮೂಡಿಬಂದಿರುವಂತಹ ಗೀತೆ. ತ್ರಿಲೋಕ್ ತ್ರಿವಿಕ್ರಮ ಅವರ ಸಾಹಿತ್ಯ ಇದೆ ಈ ಒಂದು ಗೀತೆಗೆ. ಎರಡು ಗೀತೆಗಳು ನಾನ್ ಸ್ಟಾಪ್ ಆಗಿ ಮೂಡಿಬರುತ್ತೆ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ನಿಮಗೆ ಈ ದಿನ ನಿಮ್ಮ ನಗುವಿಗೆ ಕಾರಣವಾಗಿರುವಂತಹ ವಿಚಾರ, ಅಥವಾ ಆ ಒಬ್ಬ ವ್ಯಕ್ತಿ ಯಾರು ಅನ್ನೋದನ್ನ ನಮಗೆ ಬರೆದು ಕಳಿಸಬಹುದು. ಹಾಗೆಯೇ ನಿಮ್ಮ ಜೀವನದಲ್ಲಿ ನಗು ಯಾವ ರೀತಿಯಾದಂತಹ ಪಾತ್ರವನ್ನು ವಹಿಸಿದೆ ಅನ್ನೋದನ್ನು ಕೂಡ ನಮಗೆ ಬರೆದು ಕಳಿಸಬಹುದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9480910013 9480103.

ಐದು ಗಂಟೆ 5:47 ಸಮಯ. ಕನ್ನಡ ಕಾಮನ್ ಬಿಲ್ ಅನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ನ್ಯಾಷನಲ್ ಸ್ಮೈಲ್ ಪವರ್ ಡೇ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ. ನಗು ಅಥವಾ ಮುಗುಳು ನಗೆ, ಕಿರುನಗೆ, ಮಂದಹಾಸ, ಎಲ್ಲ ಪದಗಳನ್ನು ನಾವು ಕೇಳ್ತಾ ಇದ್ದ ಹಾಗೇ ನಮ್ಮ ಮುಖದಲ್ಲಿ ಆಗುವಂತಹ ಒಂದು ಬದಲಾವಣೆಯನ್ನು ನಾವು ಕಂಡುಕೊಳ್ಬಹುದು. ಒಂದು ನಗು ಖಂಡಿತವಾಗ್ಲೂ ಹುಟ್ಟತ್ತೆ. ಆ ನಗುವಿನಿಂದ ನಮ್ಮ ದೇಹದಲ್ಲಿ ಏನೇನೆಲ್ಲ ಆಗತ್ತೆ ಅಂತ ಯೋಚಿಸ್ತಾ ಇರಬೇಕಾದ್ರೆ ಸಂಶೋಧನಾ ವರದಿಗಳ ಪ್ರಕಾರ ನಗುವಿನಿಂದ ನಮ್ಮ ಆಯುಷ್ಯು ತುಂಬ ಹೆಚ್ಚಾಗುತ್ತಂತೆ. ಅಂದರೆ ನಾವು ನಗ್ತಾ ಇದ್ದಾಗ ಸಾಕಷ್ಟು ಸಕಾರಾತ್ಮಕ ಯೋಚನೆಗಳು ಬರುತ್ತೆ, ಹಾಗೆಯೇ ನಮ್ಮ ಒಂದು ಮೈಂಡ್ ಕೂಡ ತುಂಬ ರಿಫ್ರೆಶ್ ಆಗುತ್ತೆ ಅಂತ ಹೇಳಲಾಗತ್ತೆ. ಹಾಗಿರಬೇಕಾದ್ರೆ ಇಷ್ಟೆಲ್ಲ ಸಕಾರಾತ್ಮಕ ಯೋಚನೆಗಳು ಬಂದಾಗ ನಮ್ಮ ತಲೆಯಲ್ಲಿರುವಂತಹ ಒತ್ತಡ, ಸ್ಟ್ರೆಸ್ ಏನಿದೆ, ಆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ ಈ ಒಂದು ಮುಗುಳು ನಗೆಯಿಂದ. ಆ ಮುಗುಳು ನಗೆಗೆ ಕಾರಣವಾದಂತಹ ಆ ಎಲ್ಲ ಕಾರಣಗಳನ್ನು ಕೂಡ ನಾವು ಯೋಚನೆ ಮಾಡ್ತಿದ್ದಾಗ ನಮ್ಮ ದೇಹದಲ್ಲಿ ಏನೋ ಒಂಥರ ಫ್ರೆಶ್ ಫೀಲಿಂಗ್, ಫ್ರೆಶ್ ಭಾವನೆ ಅಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ರಕ್ತದೊತ್ತಡ ಕಡಿಮೆ ಆಗುತ್ತೆ. ಯಾವುದೇ ರೀತಿಯಾದಂತಹ ಡೋಂಟ್ ವರಿ ಬಿ ಹ್ಯಾಪಿ, ನೋ ಬಿ ಪಿ ಬಿ ಹ್ಯಾಪಿ ಅಂತ ಹೇಳ್ತಾ ಇರ್ತಾರಲ್ಲ, ಹಾಗೆಯೇ ಬಿ ಪಿ ಎಲ್ಲ ಕಡಿಮೆ ಆಗುತ್ತೆ. ಹಾಗೆಯೇ ನಮ್ಮ ದೇಹದಲ್ಲಿ ಇರುವಂತಹ ರಕ್ಷಣಾತ್ಮಕ ಶಕ್ತಿ, ಇಮ್ಯುನಿಟಿ ಅಂತ ನಾವೇನು ಕರಿತೀವಿ, ಆ ಇಮ್ಯುನಿಟಿ ಕೂಡ ತುಂಬಾ ಬೂಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಒಂದು ನಗುವಿನಿಂದ ಎಷ್ಟೆಲ್ಲ ಪರಿಣಾಮಗಳಾಗುತ್ತೆ ನಮ್ಮ ದೇಹಕ್ಕೆ ಅಂತ ಹೇಳಿ. ಹಾಗೆಯೇ ಯಾವುದಾದ್ರೂ ಒಂದು ನೋವಾಗಿರಬಹುದು, ಅಥವಾ ನೀವು ಯಾವುದೋ ಕೆಲಸ ಸರಿ ಹೋಗಲಿಲ್ಲ ಅಂತ ಬೇಜಾರಿನಲ್ಲಿದ್ದರೂ ಕೂಡ ಯಾವುದೋ ಒಂದು ಪುಟ್ಟ ಮಗುವಿನ ನಗುವನ್ನು ನೋಡಿದಾಗ, ಅಥವಾ ಒಂದು ಪುಟ್ಟ ಮಗು ನಿಮ್ಮ ಕಣ್ಣು ಮುಂದೆ ಹೀಗೆ ನಡೆದುಕೊಂಡು ಹೋದಾಗ ನಿಮ್ಮ ದೇಹದಲ್ಲಿ ಆಗುವಂತಹ ಒಂದು ಪರಿವರ್ತನೆ, ಆ ಒಂದು ಸಣ್ಣ ನಗುವಿನಿಂದ ಆ ನೋವೆಲ್ಲ ಮಾಯವಾಗುತ್ತೆ. ಹಾಗೆಯೇ ಸಫಲರಾಗುವ ಕಡೆ ನೀವು ಯೋಚನೆ ಮಾಡ್ತೀರಾ. ಅಂದರೆ ಈಗ ಆಗಿದ್ದಾಯಿತು, ಮುಂದೆ ಏನು ಮಾಡಬೇಕು ಅನ್ನುವಂತಹ ಯೋಚನೆಯ ಕಡೆ ನಿಮ್ಮ ಮನಸ್ಸು ಹರಿದಾಡುತ್ತೆ. ಹೇಗಿರಬೇಕಾದ್ರೆ ನಗುವುದನ್ನು ಯಾಕೆ ನಿಲ್ಲಿಸಬೇಕು, ಹಾಗಂತ ಯಾವಾಗ ಯಾವಾಗಲೂ ನಗದು ಅಂತಲ್ಲ, ನಿಮ್ಮ ಮನಸ್ಸಿಗೆ ಖುಷಿ ಆದಾಗ, ಹಾಗೆಯೇ ನಿಮ್ಮ ಮನಸ್ಸಿಗೆ ಒಂದು ಒಳ್ಳೆಯ ಭಾವನೆ ಮೂಡುವಂತಹ ಆ ಒಂದು ಸಂದರ್ಭ ಇದ್ದಾಗ ನೀವು ನಕ್ಕಾಗ ನಿಮ್ಮ ದೇಹದಲ್ಲಿ ಆಗುವಂತಹ ಪರಿವರ್ತನೆಗಳನ್ನು ನೀವೇ ಖಂಡಿತವಾಗ್ಲೂ ನೋಡಬಹುದು ಅಂತ ಹೇಳ್ತಾ, ನಿಮಗೂ ಕೂಡ ಈ ದಿನ ನಿಮ್ಮ ನಗುವಿಗೆ ಕಾರಣವಾದಂಥವ್ರು ಯಾರು ಅಥವಾ ಯಾವ ವಿಚಾರ ಅನ್ನೋದನ್ನು ನಮಗೆ ಬರೆದು ಕಳಿಸಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489901013. ಇದೀಗ ಇಡೀ ಕನ್ನಡ ಜನತೆಗೆ ಅಥವಾ ಇಡೀ ನಮ್ಮ ಭಾರತದ ಜನತೆಗೆ ಈ ಒಬ್ಬ ವ್ಯಕ್ತಿ ಹಾಡು ಹೇಳಿದಾಗೆಲ್ಲ ತಮ್ಮ ಮುಖದಲ್ಲಿ ನಗು ಬರುವುದಂತೂ ಸಹಜ. ಅದು ನನ್ ಅದರ್ ದೆನ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವಂತಹ, ಅವರು ಮತ್ತು ಸಂಗಡಿಗರು ಸೇರಿ ಹಾಡಿರುವಂತಹ ಲೋಕ ಮಾಯಾ ಬಜಾರು ಹಾಡು. ಮಾಯಾ ಬಜಾರ್ ಚಿತ್ರದ ಗೀತೆ, ಯೋಗರಾಜ್ ಭಟ್ ಅವರ ರಚನೆಗೆ ಮಿದುನ್ ಮುಕುಂದನ್ ಅವರ ರಾಗ ಸಂಯೋಜನೆ ಇದೆ. ಈ ಒಂದು ಗೀತೆಯನ್ನು ಕೇಳೋಣ. ಈ ಗೀತೆಯ ನಂತರ ಮತ್ತಷ್ಟು ಮಾತುಕತೆ ವಿಚಾರ ಎಲ್ಲ ಮುಂದುವರಿಯುತ್ತೆ. ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ಡೇ ನೇ.

0: ಐದು ಗಂಟೆ 57 ನಿಮಿಷ 10 ಸೆಕೆಂಡ್ಗಳ ಸಮಯ ಇದಾಗಿದೆ ಸ್ನೇಹಿತರೆ. ನ್ಯಾಷನಲ್ ಸ್ಮೈಲ್ ಪವರ್ ಡೇ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಇದೀಗ ತಾನೇ ನೀವು ಕೇಳಿದಂತಹ ಗೀತೆ ಮಾಧುರಿ ಶೇಷಾದ್ರಿ ಹಾಗೆ ಕಾರ್ತಿಕ್ ಚನ್ನೋಜಿ ರಾವ್ ಅವರ ದನಿಯಲ್ಲಿದ್ದಂತಹ ಫ್ರೆಂಚ್ ಬಿರಿಯಾನಿ ಚಿತ್ರದ ಒಂದು ಗೀತೆ ಆಗಿತ್ತು. ವಾಸುಕಿ ವೈಭವ್ ಹಾಗೂ ಅವಿನಾಶ್ ಬಾಳೆಕ್ಕಳ ಅವರ ರಚನೆಗೆ ವಾಸುಕಿ ವೈಭವ್ ಅವರದ್ದೇ ರಾಗ ಸಂಯೋಜನೆ ಇತ್ತು. ಕಾಮಿಡಿ ಆಫ್ ಎರರ್ಸ್ ಅಂತಲೇ ಹೇಳ್ಬೋದು ಈ ಚಿತ್ರದ ಒಂದು ಕಥೆ ಆಗಿರಬಹುದು, ಹಾಗೆ ಅಲ್ಲಿ ನಡೆದಂತಹ ಘಟನೆಗಳಾಗಿರ್ಬೋದು, ಇದೆಲ್ಲವನ್ನ ನಾವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಮುಖದಲ್ಲಿ ನಗು ಬರುವುದು ಗ್ಯಾರಂಟಿ ಅಂತ ಹೇಳ್ತಾ ಆಗಲೇ ಕೇಳಿದೆ, ನಿಮ್ಮ ಇವತ್ತಿನ ದಿನದಲ್ಲಿ ನಿಮ್ಮ ನಗುವಿಗೆ ಕಾರಣ ಯಾರಾಗಿರಬಹುದು ಅಥವಾ ಯಾವ ವಿಚಾರ ಅಂತ ಕೇಳ್ತಾ ಇದ್ದೆ. ಸರ್, ಹಾಡುಗಳಂತೂ ಕೇಳಿ ನಮಗಂತೂ ಖುಷಿ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಆ ಸು ಆನಂದ್ ಅವರು ಹೇಳ್ತಿದ್ದಾರೆ, ಕಲಬುರಗಿಯಿಂದ ಸಂದೇಶವನ್ನು ಕಳಿಸ್ಕೊಳ್ತಾ ಇದ್ದಾರೆ. ಸರ್, ನಗುವಿನಲ್ಲಿ ನಾನಾ ಬಗೆ ಇವೆ, ಆದರೆ ನಮ್ಮ ಮನಸ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಮಾಡುತ್ತಿರುವ ಸಮಯದಲ್ಲಿ ಒಂದು ಸಣ್ಣ ಸಂತೋಷದ ಘಟನೆಯೂ ಸಹ ಮನದಲ್ಲಿ ಮುಗುಳ್ನಗೆಯ ಜೊತೆಗೆ ನಮ್ಮ ಮೆಚ್ಚಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾಗ ನಮಗಂತೂ ಬಹಳ ಖುಷಿಯಾಗುತ್ತೆ ಅಂತ ಉಮೇಶ್ ಅವರು ಸಿರಿಗೆರೆ ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ನಮಸ್ತೆ, ಸಂಜೆಯ ಬಾನಿನಲ್ಲಿ ಸುಮಧುರವಾದ ಮಾಹಿತಿ ಹಾಡುಗಳು ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮ, ಶ್ರೀಧರ್, ಪನ್ನಗಾಟಿ, ಅನಂತಕುಮಾರ್ ಇವರೆಲ್ಲರೂ ಕೂಡ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ. ನವ್ಯ ಕಿರಣ್ ಕುಮಾರ್ ತುಬರಹಳ್ಳಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ಅ ಸ್ಮೈಲ್ ಇಸ್ ಎ ಕರ್ವ್ ದಟ್ ಸೆಟ್ಸ್ ಎವ್ರಿಥಿಂಗ್ ಸ್ಟ್ರೈಟ್ ಅಂತ ಹೇಳ್ತಿದ್ದಾರೆ. ನೋಡಿ, ಸೊಟ್ಟಗಿದ್ರೂ ನೆಟ್ಟಿಗೆ ಮಾಡುವಂತಹ ಶಕ್ತಿ ನಗುವಿಗಿದೆ ಅಂತ ಹೇಳ್ತಿದ್ದಾರೆ ನವ್ಯ ಕಿರಣ್ ಕುಮಾರ್ ಅವರು ತುಬರಹಳ್ಳಿಯಿಂದ. ಥ್ಯಾಂಕ್ ಯು ಸೋ ಮಚ್. ಸೌಭಾಗ್ಯ ಅವರು ರಾಜಾನ್ಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ನಗು ಅರ್ಧ ಕಾಯಿಲೆಯನ್ನು ಹೋಗ್ಸತ್ತೆ ಅಂತ ಶ್ರೀನಾಥ್ ಅವರು ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇವತ್ತು ಇನ್ನೂ ನಕ್ಕಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸ್ವಲ್ಪ ನಕ್ಬಿಡಿ ಸರ್, ಆಗ್ಲಿಂದ ಒಳ್ಳೊಳ್ಳೆ ಹಾಡುಗಳು ಪ್ರಸಾರವಾಗ್ತಾ ಇದೆ, ಎಲ್ಲರೂ ನಗ್ರಿ ನಕ್ಬಿಡ್ರಿ ಅಂತ ಹೇಳ್ತಿದ್ದಾರೆ. ನೀವು ಕೂಡ ನಕ್ಬಿಡಿ. ಹಾಗೆ ಖುಷಿಯಿಂದ ಬೇರೊಬ್ಬರನ್ನ ನೋಡಿದಾಗ್ಲೂ ಕೂಡ ಆ ನಗುವನ್ನ ಹಾಗೆ ಚೈನ್ ರಿಯಾಕ್ಷನ್ ತರ ಅವ್ರಿಗೂ ಕೂಡ ಹರಿದ್ಬಿಡಿ, ಅವ್ರು ಕೂಡ ನಗಲಿ. ಹಾಗೆ ನಗು ಸದಾಕಾಲ ನಿಮ್ಮ ಜೊತೆಯಾಗಿರ್ಲಿ ಅಂತ ಹೇಳ್ತಾ ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಟಿಪ್ಪು ಹಾಗೂ ಅನುರಾಧ ಶ್ರೀರಾಮ್ ಅವರ ದನಿಯಲ್ಲಿರುವಂತಹ ಒಂದು ಗೀತೆ, ಸಾಧು ಕೋಕಿಲ ಅವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಿರುವಂತಹ ಗೀತೆ ಶಾಸ್ತ್ರಿ ಚಿತ್ರದ್ದು. ಈ ಗೀತೆಯೊಂದಿಗೆ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಇದಾದ ನಂತರ ಸರಿಯಾಗಿ 6:05 ದೆಹಲಿಕೆ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ. ತದನಂತರ ನಮ್ಮ ನಿಲಯದ ಸಂಜೆಯ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ ಬಿಲ್ಲು 101.3 MHz. ಈ ಸಂಜೆ ನಿಮ್ಮ ಜೊತೆ ಆಗ್ತಿರೋನು ನಾನು ಆರ್ಜೆ ಮುಖೇಶ. ಹಾಡಿಗಿಂತ ಮುಂಚೆ ಕೆಲವು ಪ್ರಕಟಣೆಗಳು, ಪ್ರಕಟಣೆಗಳ ನಂತರ ಈ ಒಂದು ಗೀತೆ ಶಾಸ್ತ್ರಿ ಚಿತ್ರದ್ದು ನಿಮಗೋಸ್ಕರ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆತ್ಮೀಯ ಕೇಳುಗರೆ, ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳು. ಸ್ಟುಡಿಯೋ ಸಮಯ 6:15. ಇದೀಗ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ
1: ಆಕಾಶವಾಣಿ.
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಾಟಕ ರಂಗದ ಹಿರಿಯರು ಸುಬ್ಬರಾಯರು. ಸಂಗೀತ ನಾಟಕ ಅಂದರೆ ಇವರದೇ ಹೆಸರು. ಧೀರೋದ್ದಾತ ಪಾತ್ರ, ವೀರ, ಅರ್ಜುನ, ಕಾಳಿದಾಸ ಪಾತ್ರಗಳನ್ನು ಮಾಡಿ ಪ್ರಸಿದ್ದರಾಗಿದ್ದರು ಸುಬ್ಬರಾಯರು. ಲಲಿತ ಕಲೆಗಳಲ್ಲಿ ಕೂಡ ಇವರ ಕೊಡುಗೆ ಅಪಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳೋಣ ನಾಟಕ ರಂಗದ ಸುಬ್ಬರಾಯರ ಧ್ವನಿ.
4: ಮೊದಲು ನಮ್ಮ ಕಾಲದಲ್ಲಿ ಮೈಕ್ ಮರ್ತಿದ್ಲ. 150 ಸ್ಟೇಜ್ನಲ್ಲಿ ನಾವು ಮಾತನಾಡಿದ್ದು ಎಲ್ಲ 4ನೇ ಕ್ಲಾಸ್ನವರೆಗೂ ಕೇಳಬೇಕು. ಹಾಗೆ ನಾವು ಹಾಡ್ತಾ ಇದ್ವಿ, ಹಾಗೆ ಮಾತಾಡ್ತೀವಿ, ಹೆಚ್ಚಿಡ್ತೀವಿ. ಈಗ ನಮ್ಮ ಶ್ರುತಿಲಿ ಹಾಡೋರು ಭಾಳ ಕಡಿಮೆ. ಒಂದು ಭಾರತ ಓದಬೇಕಾಗಲಿ, ಇನ್ನೇನಾದ್ರೂ ಒಂದು ಪುರಾಣ ಹೇಳಬೇಕಾಗಲಿ, ರಾಗ ರೂಪದಲ್ಲಿ ಹೇಳಿದರೆ ಒಂದು ಸ್ಟ್ಯಾಗ್ ಆಗಿರುತ್ತೆ, ಅದನ್ನು ಅರ್ಥವತ್ತಾಗಿ ಹೇಳಿದ್ರೆ ಭಾಳ ಚೆನ್ನಾಗಿರುತ್ತೆ. ಆದರೆ ಅದರದ್ದು ಒಂದು ಸಂಪ್ರದಾಯ, ನಮ್ಮದೇ ಒಂದು ಸಂಪ್ರದಾಯ. ಒಂದು ರಾಗದಲ್ಲಿ ವಿಸ್ತಾರವಾಗಿ ಅವರು ಒಂದು ಹಂತ ಮೇಲೆ ಹಂತ ಬರ್ತಾರೆ. ನಮ್ಮದು ರಾಗದ ಎಸೆನ್ಸ್ ಏನಿದ್ರೂ ತೆಗೆದು ಒಂದೇ ಸರ್ತಿ ತೋರಿಸ್ಬೇಕು. ನಮ್ಮ ಕಂದದಲ್ಲಿ ನಮ್ಮ ಕಂದ ಅಷ್ಟು ತಾಡೋದು ಸಾಕು ಹೋಗಯ್ಯ ಅಂತಾರೆ. ಈಗಿನ ಕಾಲ ಸ್ಥಿತಿಯಿಂದ ತುರ್ತು ಪರಿಸ್ಥಿತಿ ಮತ್ತು ಜನಗಳ ಮೆಂಟಾಲಿಟಿನೇ ಬದಲಾಯಿಸಿ ಹೋಗಿದೆ. ಈಗ ಕೆಲವರೆಲ್ಲ ಸಾಮಾಜಿಕ ನಾಟಕ ನೋಡಬೇಕು ಅಂತಂದರೆ, ಹಿಂದಿನ ಹಳೆಯ ನಾಟಕ ನೋಡಬೇಕು ಅಂತಂದರೆ ಬಹಳ ಜನ ಅಪರೂಪ ಇದು ಅಭಿಮಾನಿಗಳಿದ್ದಾರೆ, ಇಲ್ಲ ಅಂತ ಅಲ್ಲ. ನಾನು ಯಾವುದೋ ಚಲಿಸಿದ್ದೀನಿ ಅಥವಾ ಗುಬ್ಬಿ ಕಂಪ್ನಿ ನಾಡಿದ್ದು, ಅದರಲ್ಲಿ ವಿನಾಯಕರಾವ್ ಪಾತ್ರ ಮಾಡಿದ್ದೀನಿ. ನನಗೆ ಅರ್ಜುನ ಪಾತ್ರ ನನ್ನ ಮನಸ್ಸಿಗೆ ಬಹಳ ಹಿಡಿದಿದೆ. ಆಂಜನೇಯನ ಪಾತ್ರ, ಹಿಂದೆ ನಾನು ಸ್ತ್ರೀ ಪಾತ್ರ ಮಾಡ್ತಿದ್ದಾಗೆ ಕಯಾದು ಪಾತ್ರ ನನಗೆ ಬಹಳ ಮೆಚ್ಚುಗೆಯಾಗಿತ್ತು. ಆದರೆ ಇದು ಮುಂದೆ ನಷ್ಟು ಹೋಗುತ್ತೆ ಅಂತ ನಾನೇನು ಹೇಳಿಕ್ಕೆ ಸಾಧ್ಯವಿಲ್ಲ. ಮುಂದೆ ಹಿಂದಿನವರು, ನಮ್ಮ ಹಿಂದಿನವರೆಲ್ಲ ನಮ್ಮ ಕಾಲಕ್ಕೆ ಇದಾಗೋಯ್ತಪ್ಪ, ಮುಂದೆ ಯಾರು ಓದ್ತಾರೋ ಏನೋ ಅಂತ ಅವರು ಯೋಚನೆ ಮಾಡ್ತಾಯಿದ್ರು. ಈಗ ನಾವು ಹಾಗೆ ಯೋಚನೆ ಬಂದರೂ ಆ ಹಿಂದಿನವ್ರ ನೆನಪಿನಿಂದ ಹಿಂದಿನವ್ರ ಪರಂಪರೆಯಾಗಿ ನಾವೇ ಹೇಗೆ ಬಂದು ಹಾಗೆ ನಮ್ಮ ಪರಂಪರೆಯಾಗಿ ಮುಂದೆ ಯಾರೋ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ. ಇದು ಅಳಿಸೋಲ್ಲ ಅಂತ ನನಗೆ ನಂಬಿಕೆ ಇದೆ.
3: ಇವತ್ತಿನ ರತ್ನಭಂಡಾರದಲ್ಲಿ ನಾಟಕ ರಂಗದ ಸುಬ್ಬರಾಯರ ಧ್ವನಿಯನ್ನು ಆಲಿಸಿದಿರಿ. ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
0: ಕೇಳುಗರೆ, ಇದುವರೆಗೂ ಕನ್ನಡ ರತ್ನ ಭಂಡಾರ ಪ್ರಸಾರವಾಯಿತು.
5: ಆಕಾಶವಾಣಿ FM Rainbow.
0: 6:13 ಸಮಯ ಇದಾಗಿದೆ ಸ್ನೇಹಿತರೆ. ಆಕಾಶವಾಣಿ FM ರೈನ್ಬೋ, ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನ ಕೆಲವೇ ನಿಮಿಷಗಳಲ್ಲಿ ಅಂದರೆ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ. 6:30 ವಿಶೇಷ ಕಾರ್ಯಕ್ರಮ ಮನಸ್ಸುಗಳ ಮಾತು ಮಧುರ. ಅದಾದ ನಂತರ 6:40 ಪ್ರದೇಶ ಸಮಾಚಾರವನ್ನು ನೀವು ಕೇಳುವಿರಿ. 6:50 7:35 ನಡುವೆ ಪ್ರದೇಶ ಸಮಾಚಾರ, ಕ್ಷಮೆಯಲ್ಲಿ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಪ್ರಸಾರವಾಗುವುದು. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇಂದು ಒಂದು ವಿಶೇಷವಾಗಿರುವಂತಹ ದಿವಸದ ಬಗ್ಗೆ ಮಾತನಾಡ್ತಾ ಇದ್ವಿ, ಅದರ ಬಗ್ಗೆ ವಿಚಾರಗಳನ್ನು ತಿಳಿಯುವಂತಹ ಒಂದು ಸಣ್ಣ ಪ್ರಯತ್ನ. ಜೊತೆಯಾಗಿರುತ್ತೆ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು. ತದನಂತರ 1 ಗಂಟೆಯ ಕಾಲ 7:45 8:45 ನಡುವೆ ಒಲವಿನ ಆಲಾಪ ವಿಶೇಷ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ನಂತರ 8:45 9:15 ನಡುವೆ ಕ್ರಮವಾಗಿ ಹಿಂದಿಯಲ್ಲಿ ಸಮಾಚಾರ ಸಂಧ್ಯಾ, ತದನಂತರ ನ್ಯೂಸ್ ಅಟ್ 9 ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಯನ್ನು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ನೀವು ಆಲಿಸುವಿರಿ. 9:15 ರಾತ್ರಿ 10 ಗಂಟೆಯ ನಡುವೆ ರೊಮ್ಯಾಂಟಿಕ್ ಹಿಂದಿ ಚಲನಚಿತ್ರ ಗೀತೆಗಳ ಜೊತೆಗೆ ಸುಕೂನ್ ಕೆ ಪಲ್ ಕಾರ್ಯಕ್ರಮವನ್ನು ನೀವು ಆಲಿಸಬಹುದು. ನಂತರ 10:00 to 10:30 ನಡುವೆ ಹಳೆಯ ಸುಮಧುರ ಕನ್ನಡ ಚಿತ್ರಗೀತೆಗಳ ಜೊತೆಗೆ ಕನಸಿನ ಲೋಕ ಕಾರ್ಯಕ್ರಮ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮ್ಮ ನೆನಪಿನ ಬುತ್ತಿಯಿಂದ ಒಂದು ವಿಚಾರವನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ ನಮ್ಮದಾಗಿರುತ್ತೆ. ತದನಂತರ 10:30 to 11:05 ನಡುವೆ ಇತ್ತೀಚೆಗಷ್ಟೇ 12 ವರ್ಷ ಪೂರೈಸಿದಂತಹ NDA ಸರ್ಕಾರದ ಬಗ್ಗೆ ವಿಶೇಷವಾದಂತಹ ಒಂದು ಧ್ವನಿ ಮುದ್ರಣ. ಇಂದಿನ ವಿಷಯ ವಿದೇಶ ನೀತಿ ಅನ್ನುವಂತಹ ವಿಚಾರದ ಬಗ್ಗೆ ನೀವು ಕಾರ್ಯಕ್ರಮವನ್ನು ಕೇಳಬಹುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ತದನಂತರ 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 11:10 ನಾಳಿನ ಬೆಳಗ್ಗೆ 5:53 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ FM ಗೋಲ್ಡ್ನ ಪ್ರಸ್ತುತಿಯನ್ನ ನೀವು ಆಲಿಸಬಹುದು. ಇದು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಟ್ಯೂನಿನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನಬಿಲ್ಲು 101.3 MHz. ಯಾವತ್ತಿದ್ರೂ ಮ್ಯೂಸಿಕಲಿ ಯೋರ್ಸ್.

0: ಮನದ ಮನೆಯ ಕಿಟಕಿಯನ್ನ ತೆರೆದಾಗ ತೆಂಗು ಗರಿಗಳ ಮೇಲೆ ಚಂದಿರನ ಬಿಂಬ, ಭಾವತೀರದಂಚಿನಲ್ಲಿ ಅಲೆಯಬ್ಬಿಸೋ ನೆನಪುಗಳ ತುಂತುರು,
1: ಅಲ್ಲಿ ನೀರ ಹಾಡು ಕಂಪನ, ಇಲ್ಲಿ ಪ್ರೀತಿ ಹಾಡು,
0: ಕಣ್ಣ ಸನ್ನೆಯಲ್ಲಿ ಹೃದಯ ಕದ್ದ ನೋಟ, ಕೆನ್ನೆ ಸುಳಿಯಲ್ಲಿ ಕಾಡಿದ ನಗು, ಎದೆಯ ತೆರೆಯ ನೆನಪುಗಳಿಗೆ
2: ಎದೆಯ ಸಣ್ಣ ತೆರೆಯ ಧಾರಾವಾಹಿ, ನಿನ್ನ ನೆನಪು
0: ಭಾವಗಳೆಲ್ಲವೂ ಸೆರೆಯಾಗೋ ಹೊತ್ತು

ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗುತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ.

0: ಕೇಳಿದ್ರೆ ವಿಜಯ್ ಪ್ರಕಾಶ್ ಅವರ ದನಿಯಲ್ಲಿ ಲವ್ ಮಾಕ್ಟೇಲ್ ಚಿ ತ್ರೀ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ರಿ. ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಪುರುಷೋತ್ತಮ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ತೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೋ ಇತ್ಯನೇನ ಸಹ ಸಂವಾದಂ ಅಕರೋತ್. ಪ್ರಧಾನಮಂತ್ರಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತಃ. ಭಾರತೇನ ಪಶ್ಚಿಮೇಷ್ಯಾಯಾಂ ಪ್ರಚಲಿತ ಸಂಘರ್ಷಸ್ಯ ಸಮಾಪ್ತಯೆ ಅಮೇರಿಕಾ ಇರಾನಯೋಃ ಸಂಧೇಃ ಸ್ವಾಗತಂ ಕೃತಂ. ಉಕ್ತಂ ಚ ಸಂಧೇಃ ಕಾರ್ಯಾನ್ವಯನೇನ ಕ್ಷೇತ್ರೇ ಶಾಂತಿಃ ಸ್ಥಿರತಾ ಚ ಪುನಃ ಸ್ಥಾಪಿತಾ ಭವಿಷ್ಯತಿ. ವಿತ್ತಮಂತ್ರಿ ನಿರ್ಮಲಾ ಸೀತಾರಾಮನಃ ಅವೋಚತ್ ಯತ್ ದೇಶೇ ಖಾದ್ಯಾನ್ನಸ್ಯ ಪರ್ಯಾಪ್ತ ಭಂಡಾರಃ ವರ್ತತೆ ಅಥ ಚ ಅಲನೀನೋ ಕಾರಣೇನ ಅಪಿ ಖಾದ್ಯಾನ್ನಸ್ಯ ನೈಯೂನ್ಯಂ ನ ಭವಿಷ್ಯತಿ. ಉತ್ತರ ಪ್ರದೇಶಸ್ಯ ಜೇವರ ಕ್ಷೇತ್ರೇ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನಸ್ಥಾನಕಂ ವಾಣಿಜ್ಯಿಕರೂಪೇಣ ಆರಬ್ಧಂ. ಅದ್ಯಾರಭ್ಯ ತತ್ರ ವಿಮಾನಾನಾಂ ಸಂಚಾಲನಂ ಅಭವತ್. ಅಪಿ ಚ ಫಿಫಾ ವಿಶ್ವಚಷಕ್ ಸ್ಪರ್ಧಾಯಾಂ ಸ್ವೀಡನ ದೇಶಃ ಅದ್ಯ ಮೆಕ್ಸಿಕೋ ದೇಶಸ್ಯ ಮೊಂಟೇರೆ ಕ್ರೀಡಾಂಗಣೆ ಟ್ಯುನೇಸಿಯಾ ದೇಶಂ 5-1 ಅಂಕಾಂತರಾಲೇನ ಪರಾಜಯತ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ಲೋವಾಕಿಯಾ ದೇಶಸ್ಯ ರಾಜಧಾನ್ಯಾಂ ಬ್ರಾತಿಸ್ಲಾವಾ ನಗರ್ಯಾಂ ತತ್ರತ್ಯೇನ ಪ್ರಧಾನಮಂತ್ರಿಣಾ ರಾಬರ್ಟ್ ಫಿಕೋ ಇತ್ಯನೇನ ಸಹ ಸಂವಾದಂ ಅಕರೋತ್. ಉಪವೇಶನಸ್ಯ ಅನಂತರಂ ಸಂಯುಕ್ತ ವಾರ್ತಾಹರ ಸಮ್ಮೇಳನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವೋಚತ್ ಭಾರತ ಸ್ಲೋವಾಕಿಯಾ ದೇಶೌ ವ್ಯಾಪಕ ಸಹಭಾಗಿತಯಾ ಸಂಬಂಧಾನ್ ಸಮುನ್ನೇತುಂ ನಿರ್ಣಯಂ ಕೃತವಂತೌ. ಶ್ರೀ ಮೋದಿ ಅವೋಚತ್ ಯತ್ ದೇಶದ್ವಯೋಃ ರಕ್ಷಾ ಸಹಯೋಗಂ ಪರಸ್ಪರ ವಿಶ್ವಾಸಸ್ಯ ಪ್ರಮಾಣಂ ವರ್ತತೆ. ದೇಶದ್ವಯೇನ ರಕ್ಷಾಕ್ಷೇತ್ರೇ ಸಹಯೋಗಂ ಸಮೇಧಿತುಂ ಅಪಿ ಸಹಮತಿಪತ್ರ

ಎಲ್ಲ ಪ್ರೀತಿಯ ಮನಸ್ಸುಗಳಿಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ನಿಮ್ಮ ಪ್ರೀತಿಯ ಆರ್ಜೆ ರಮ್ಯಾ ಮಾಡುವ ಸ್ವಾಗತ. ನೆನಪುಗಳ ಪುಟ ತೆರೆದಾಗ, ಒಂಟಿತನ ಕಾಡಿದಾಗ, ಅಥವಾ ಸುಮ್ಮನೆ ಕುಳಿತು ಜಗತ್ತನ್ನ ಮರೆತು ಬಿಡಬೇಕು ಅನ್ನಿಸಿದಾಗ ನಮಗೆ ಜೊತೆಯಾಗುವುದು ನಮ್ಮ ಮನಸ್ಸಿನ ಆಳದಲ್ಲಿರುವ ಆಪ್ತವಾದ ಮಾತುಗಳು. ಮಾತುಗಳು ಬರೀ ಶಬ್ದಗಳಲ್ಲ, ಅವು ಒಣಗಿದ ಮನಸ್ಸಿಗೆ ಬೀಳುವ ಮಳೆಹನಿ.

ಜಗತ್ತಿನಲ್ಲಿ ಎಲ್ಲದಕ್ಕೂ ಬೆಲೆ ಕಟ್ಟಬಹುದು, ಆದರೆ ಎರಡು ಮನಸ್ಸುಗಳ ನಡುವೆ ನಡೆಯುವಂತ ನಿಷ್ಕಲ್ಮಶವಾದ ಪ್ರೀತಿಯ ಮಾತುಗಳಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ನಮಗೆ ಯಾರೋ ಒಬ್ರು ಸಿಗ್ತಾರೆ, ಅವರ ಹತ್ರ ನಮ್ಮ ಮನಸ್ಸನ್ನ ಪೂರ್ತಿಯಾಗಿ ಬಿಚ್ಚಿಡಬೇಕು ಅನ್ಸತ್ತೆ. ಇನ್ನು ಕೆಲವೊಮ್ಮೆ ಯಾರಿಗೂ ಹೇಳಲಾಗದ ಮಾತುಗಳು ಮನಸ್ಸಿನಲ್ಲೇ ಉಳಿದು ಮಧುರವಾದ ನೋವು ಕೊಡುತ್ತೆ. ನಿಮ್ಮ ಮನಸ್ಸಿನಲ್ಲೂ ಇಂತಹದ್ದೇನಾದ್ರೂ ಮಾತುಗಳು ಅಡಗಿ ಕುಳಿತಿದ್ಯಾ? ಯಾರಿಗೂ ಎಲ್ಲೋ ಹೇಳಬೇಕಾದಂತ ಪ್ರೀತಿಯ ಸಾರಾಂಶ, ಕ್ಷಮೆಯ ಮಾತುಗಳು, ಹಳೆಯ ನೆನಪಿನ ಸುಮಧುರ ಕ್ಷಣಗಳು ನಿಮ್ಮನ್ನ ಕಾಡ್ತಾ ಇದೆಯಾ? ಹಾಗಾದ್ರೆ ಮರೆಮಾಚಬೇಡಿ, ನಿಮ್ಮ ಮನದ ಮಾತನ್ನ ಮನಸ್ಸಿಗೆ ಹತ್ತಿರವಾದವರೊಂದಿಗೆ ಹಂಚಿಕೊಳ್ಳಿ. ಯಾಕಂದ್ರೆ ಹಂಚಿಕೊಂಡ್ರೆ ದುಃಖ ಅರ್ಧದಷ್ಟಾಗತ್ತಂತೆ, ಪ್ರೀತಿಯ ಮಾತುಗಳಾದ್ರೆ ದುಪ್ಪಟ್ಟಾಗತ್ತಂತೆ.

ಬೇಸಿಗೆಯ ಧಗಧಗಿಸುವ ಬಿಸಿಲಿಗೆ ಒಣಗಿ ಬಿರುಕು ಬಿಟ್ಟಂತ ಭೂಮಿಗೆ ಬೀಳುವಂತ ಮೊದಲ ಮಳೆಹನಿಗಳು ಎಂತಹ ಜೀವಕಳೆಯನ್ನ ತರುತ್ತೋ, ಹಾಗೆಯೇ ಜಂಜಾಟದ ಬದುಕಿನಲ್ಲಿ ಜವಾಬ್ದಾರಿಗಳ ನಡುವೆ ಒಣಗಿ ಹೋದಂತ ಮನಸ್ಸಿಗೆ ಆಪ್ತ ಸ್ನೇಹಿತರ ಸಾಂತ್ವನದ ಮಾತುಗಳು, ಪ್ರೀತಿ ಪಾತ್ರರ ಒಂದು ಕಿರುನಗೆ ಅಥವಾ ಹಳೆಯ ಮಧುರ ನೆನಪುಗಳು ಹನಿ ಮಳೆಯಂತೆ ತಂಪು ಕೊಡತ್ವೆ. ಕೆಲವರ ಮಾತುಗಳು ನಮ್ಮನ್ನು ಮತ್ತೆ ಬದುಕಲು ಪ್ರೇರೇಪಿಸತ್ವೆ. ಹೊರಗಿನ ಮಳೆ ಭೂಮಿಯನ್ನ ಹಸಿರಾಗಿಸಿದ್ರೆ ಪ್ರೀತಿಯ ಮಾತುಗಳು ನಮ್ಮ ಒಳ ಮನಸ್ಸನ್ನ ಹಸನವಾಗಿಸುತ್ತೆ. ಇವೆಲ್ಲ ಮಾತುಗಳು ಮನಸ್ಸಿಗೆ ಮಧುರತೆಯ ಭಾವ ಕೊಡುತ್ತೆ. ಅದುವೇ ಮನಸ್ಸುಗಳ ಮಾತು ಮಧುರ ಎನಿಸುವಂತೆ ಮಾಡುತ್ತೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧದಲ್ಲಿ ಇಂದು ವಿವಿಧ ಇಲಾಖೆ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಮೊದಲಿಗೆ ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಬಳಿಕ ಸಹಕಾರ ಮತ್ತು ಕೃಷಿ ಮಾರುಕಟ್ಟೆ ಇಲಾಖೆಯ ಪ್ರಗತಿ ಪರಿಶೀಲನೆ ನಡೆಸಿದರು. ಸಭೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಅತಿವೃಷ್ಟಿ, ಅನಾವೃಷ್ಟಿ ಎದುರಿಸಲು ಸನ್ನದ್ಧರಾಗುವಂತೆ ಕರೆ ನೀಡಿದ್ದಾರೆ. ರಾಜ್ಯದ 12 ಜಿಲ್ಲೆಗಳಿಗೆ ಮಾತ್ರ ಈ ಬಾರಿ ಮುಂಗಾರು ನಿರೀಕ್ಷೆಯಷ್ಟು ಮಳೆ ತಂದಿದೆ. 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಕಂಡುಬಂದಿದೆ. ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ಕೇಂದ್ರ ಜೂನ್ 1 ಜೂನ್ 14 ಮಳೆಯ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದು, ಈಗಾಗಲೇ ರಾಜ್ಯಕ್ಕೆ ಮುಂಗಾರು ಪ್ರವೇಶಿಸಿದ್ದರೂ ಹೆಚ್ಚಿನ ಭಾಗದಲ್ಲಿ ಮಳೆಯಾಗಿಲ್ಲ ಎಂದು ತಿಳಿಸಿದೆ. ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯ ಪ್ರಮಾಣ ವಾಡಿಕೆಗಿಂತ 100% ಅಧಿಕವಾಗಿರುವುದು ವಿಶೇಷ. ದಾವಣಗೆರೆ, ಮೈಸೂರು, ರಾಮನಗರ, ಹಾವೇರಿ ಜಿಲ್ಲೆಗಳಲ್ಲಿ ಕೊರತೆ ಪ್ರಮಾಣ 50% ಮಳೆ ನಿರೀಕ್ಷಿತ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಕೊರತೆ ಕಂಡುಬಂದಿದೆ. ಕಳೆದ 2 ಅವಧಿಯಲ್ಲಿ ಒಟ್ಟು 17% ಮಳೆ ಕೊರತೆ ಉಂಟಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ವಾಡಿಕೆ ಮಳೆ ಕಡಿಮೆಯಾಗಿದ್ದು, ದಕ್ಷಿಣ

0: ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಕೊರತೆ ಪ್ರಮಾಣವು 31%. ಬೆಂಗಳೂರು ನಗರದಲ್ಲಿ 14%, ಚಾಮರಾಜನಗರ ಜಿಲ್ಲೆಯಲ್ಲಿ 15%, ಶಿವಮೊಗ್ಗ ಜಿಲ್ಲೆಯಲ್ಲಿ 49%, ವಿಜಯನಗರ ಜಿಲ್ಲೆಯಲ್ಲಿ 78% ಮಳೆ ಕೊರತೆ ಕಂಡುಬಂದಿದೆ ಎಂದು ಹವಾಮಾನ ಇಲಾಖೆ ವರದಿ ತಿಳಿಸಿದೆ. ದೈನಂದಿನ ಜೀವನದಲ್ಲಿ ಹಿತ ಮಿತ ಆಹಾರ ಸೇವನೆ ಮತ್ತು ಉತ್ತಮ ರೀತಿಯ ಜೀವನ ಶೈಲಿ ಅಳವಡಿಸಿಕೊಳ್ಳುವುದರಿಂದ ರೋಗ ನಿಯಂತ್ರಣ ಸಾಧ್ಯ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಳ್ಳಾಲ ತಾಲೂಕಿನ ಪಾವೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿಂದು ಆರೋಗ್ಯ ಕಾರ್ಡ್ ಮತ್ತು ಪುಸ್ತಕ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮನೆಯಲ್ಲಿಯೇ ತಯಾರಿಸುವ ಆಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ. ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಎಂದು ಹೇಳಿದ್ದಾರೆ. ಉಳ್ಳಾಲ ತಾಲೂಕು ಮಟ್ಟದ ಆಸ್ಪತ್ರೆಯನ್ನು ಮುಡುಪಿವಿನಲ್ಲಿ ನಿರ್ಮಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಸಾಧ್ಯವಾಗದೆ ಸರ್ಕಾರ ಲಕ್ಷಾಂತರ ಫಲಾನುಭವಿಗಳನ್ನು ಕಡಿತ ಮಾಡಲು ಹೊರಟಿರುವುದು ಸರಿಯಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಶಿವಮೊಗ್ಗದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗ್ಯಾರಂಟಿ ವಿಚಾರವಾಗಿ ಕೊಟ್ಟ ಮಾತಿನಂತೆ ನಡೆಯುವುದು ಈ ಸರ್ಕಾರದ ಆದ್ಯ ಕರ್ತವ್ಯ ಎಂದು ತಿಳಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ಮುಖ್ಯಮಂತ್ರಿಗಳು ಬೆಳಕು ಚೆಲ್ಲಬೇಕು ಎಂದು ಆಗ್ರಹಿಸಿದ್ದಾರೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುರಿತು ವಾಸ್ತವಿಕ ಸತ್ಯವನ್ನು ರಾಜ್ಯದ ಜನರ ಮುಂದೆ ಬಿಚ್ಚಿಡುವ ಕೆಲಸವನ್ನು ಮುಖ್ಯಮಂತ್ರಿಗಳು ಹಾಗೂ ಹಣಕಾಸು ಸಚಿವರು ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ಬೆಂಗಳೂರಿನ ಭವಿಷ್ಯದ ದೃಷ್ಟಿಯಿಂದ ಎಲ್ಲ ಸಂಘಟನೆಗಳು ಹಾಗೂ ನಾಗರಿಕರು ಕಸ ಟೆಂಡರ್ ಹಗರಣದ ವಿರುದ್ಧ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಯವರಿಗೆ ಪತ್ರ ಬರೆಯಬೇಕು ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಡದಿ ಟೌನ್ಶಿಪ್ ಯೋಜನೆ ಕೈಬಿಡುವಂತೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಇದೇ ವೇಳೆ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪರಿಷ್ಕರಿಸಲು ಮುಂದಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಗದಗ ಜಿಲ್ಲೆಯ ರಸಗೊಬ್ಬರ ಮಾರಾಟಗಾರರು ಅಥವಾ ಸಹಕಾರ ಸಂಘಗಳು ನಿಗದಿಪಡಿಸಿದ ಗರಿಷ್ಠ ಮಾರಾಟ ದರಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಿದರೆ ರಸಗೊಬ್ಬರ ನಿಯಂತ್ರಣ ಕಾಯ್ದೆಯಡಿ ಕಟ್ಟುನಿಟ್ಟಿನ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಈ ಕುರಿತು ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಸಾಂಪ್ರದಾಯಿಕ ಹರಳು ರೂಪದ ರಸಗೊಬ್ಬರಗಳ ಜೊತೆ ನ್ಯಾನೋ ಯೂರಿಯಾ ಹಾಗೂ ನ್ಯಾನೋ ಡಿಎಪಿ ರಸಗೊಬ್ಬರಗಳನ್ನು ರೈತರು ಬಳಸಬೇಕು ಎಂದು ಸೂಚಿಸಿದ್ದಾರೆ. ರೈತರು ಅಧಿಕೃತ ರಸಗೊಬ್ಬರ ಮಾರಾಟಗಾರರ ಮೂಲಕವೇ ರಸಗೊಬ್ಬರಗಳನ್ನು ಖರೀದಿಸಬೇಕು ಎಂದು ರೈತರಲ್ಲಿ ಮನವಿ ಮಾಡಿದ್ದಾರೆ. ರೈತರು ಬೆಳೆ ಪರಿವರ್ತನೆಯ ಜೊತೆಗೆ ಮಣ್ಣು ಪರಿವರ್ತನೆಗೆ ಒತ್ತು ನೀಡಬೇಕು ಎಂದು ಕೋಲಾರ ತೋಟಗಾರಿಕೆ ವಿಶ್ವವಿದ್ಯಾಲಯದ ಡೀನ್ ಡಾ ಎಂ ಆಂಜಿನಪ್ಪ ತಿಳಿಸಿದ್ದಾರೆ. ನೈಸರ್ಗಿಕ ಕೃಷಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ರೈತರು ರಾಸಾಯನಿಕ ಗೊಬ್ಬರ ದೂರವಿಟ್ಟು ಸಾವಯವ ಪದ್ಧತಿಗೆ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದ್ದಾರೆ. ರಾಜ್ಯ ಸರ್ಕಾರ ನೈಸರ್ಗಿಕ ಸಾವಯವ ಕೃಷಿಯ ಜಾಗೃತಿ ಹಾಗೂ ಪ್ರೋತ್ಸಾಹಕ್ಕೆ ವಿಶೇಷವಾದ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ ಈ ಸಂಬಂಧ ಪ್ರಯೋಗಗಳನ್ನು ಹೆಚ್ಚಿಸಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಕೇಂದ್ರ ಪುರಸ್ಕೃತ ಕೃಷಿಯೋನ್ನತಿ ಯೋಜನೆಯಡಿ ದೇಶೀಯ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿರುವ ರಾಷ್ಟ್ರೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ದಾವಣಗೆರೆ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ಜಿಯಾವುಲ್ಲಾ ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಆಮದು ಪ್ರಮಾಣವನ್ನು ತಗ್ಗಿಸುವುದು ಹಾಗೂ ಎಣ್ಣೆಕಾಳು ಬೆಳೆಗಾರರನ್ನು ನೇರವಾಗಿ ಸಂಸ್ಕರಣಾದಾರರೊಂದಿಗೆ ಸಂಪರ್ಕಿಸಿ ಉತ್ತಮ ಮಾರುಕಟ್ಟೆ ಕಲ್ಪಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸ್ಥಳೀಯವಾಗಿ ಉದ್ಯೋಗಾವಕಾಶ ಸೃಷ್ಟಿಸಲು ಮತ್ತು ಶುದ್ಧ ಖಾದ್ಯ ತೈಲ ಬಳಕೆಯನ್ನು ಉತ್ತೇಜಿಸಲು ಈ ಕಾರ್ಯಕ್ರಮ ಪೂರಕವಾಗಿದೆ ಎಂದು ಹೇಳಿದ್ದಾರೆ. ಯೋಜನೆಯಡಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಅಗತ್ಯವಿರುವ ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಪ್ರಾಥಮಿಕ ಮತ್ತು ದ್ವಿತೀಯ ಕೊಯ್ಲೋತ್ತರ ಮೂಲಸೌಕರ್ಯ ಸೌಲಭ್ಯ ಪಡೆಯಲು ಗರಿಷ್ಠ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಸೌಲಭ್ಯ ಪಡೆಯಲು 4 ಜುಲೈ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟ್ರೀಯ

0: ಯೋಗ ದಿನಾಚರಣೆ ಅಂಗವಾಗಿ ಧಾರವಾಡದಲ್ಲಿ ಯೋಗಾಭ್ಯಾಸ ಪ್ರಾರಂಭಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಶಶಿಧರ್ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ 9 ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ದಿನನಿತ್ಯ ಯೋಗ ತರಬೇತಿ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ವೈಬ್ರೇಕ್ ಎಂಬುದು ಕೇಂದ್ರ ಆಯುಷ್ ಸಚಿವಾಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ 5 ನಿಮಿಷಗಳ ಯೋಗ ಆ್ಯಪ್ ಆಗಿದ್ದು, ಕಚೇರಿಯಲ್ಲಿ ದೀರ್ಘಕಾಲ ಕುಳಿತು ಕೆಲಸ ಮಾಡುವವರ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಇದನ್ನು ವಿನ್ಯಾಸಗೊಳಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ.
1: ವೈಬ್ರೇಕ್ ಎಂಬ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಯುವಜನತೆಗೆ ಹಾಗೂ ವೃತ್ತಿಪರರಿಗೆ ಆಯುಷ್ ಇಲಾಖೆಯಿಂದ ಕಾರ್ಯಕ್ರಮ ಮತ್ತು ನಿತ್ಯ ಯೋಗ ಕಾರ್ಯಕ್ರಮವನ್ನು June 22, 2026 1 ವರ್ಷದ ಕಾಲ ರಾಜ್ಯಾದ್ಯಂತ ಒಂದೇ ಲಿಂಕ್ ಮೂಲಕ ಅನುಷ್ಠಾನಗೊಳ್ಳಲಿದೆ. ಧಾರವಾಡ ಜಿಲ್ಲೆಯಲ್ಲಿ June 21 ಜಿಲ್ಲಾಡಳಿತ ಹಾಗೂ ಇತರ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಬೆಳಿಗ್ಗೆ 6:45-8 ಆರ್ಎನ್ ಶಕ್ತಿ ಕ್ರೀಡಾಂಗಣ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಇದೇ 21 ಉತ್ತಮ ಆರೋಗ್ಯಕ್ಕಾಗಿ ಯೋಗ, ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷಣೆಯೊಂದಿಗೆ 12ನೇ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಇದಕ್ಕಾಗಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಡಾ ಕೆಎನ್ ಅನುರಾಧ ಸೂಚಿಸಿದ್ದಾರೆ. ವಿಶ್ವ ಯೋಗ ದಿನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ದೈನಂದಿನ ಕೆಲಸ ಕಾರ್ಯಗಳ ಜೊತೆಗೆ ಆರೋಗ್ಯ ಕಾಪಾಡಿಕೊಳ್ಳುವುದು ಎಲ್ಲರ ಆದ್ಯತೆಯಾಗಿದೆ. ಯೋಗ ದಿನಾಚರಣೆ ಯಶಸ್ಸಿಗೆ ಎಲ್ಲಾ ಇಲಾಖೆಗಳ ಅಧಿಕಾರಿ, ಸಿಬ್ಬಂದಿ, ವಿವಿಧ ಯೋಗ ಸಂಸ್ಥೆಗಳು ಕೈಜೋಡಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಯಾತ್ರಾ ಸ್ಥಳವಾದ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಂದು ಅಧಿಕ ಮಾಸದ ಸೋಮಾವತಿ ಅಮಾವಾಸ್ಯೆ ಪ್ರಯುಕ್ತ ರಾಜ್ಯದ ನಾನಾ ಭಾಗದಿಂದ ಅಪಾರ ಪ್ರಮಾಣದಲ್ಲಿ ಭಕ್ತರು ಆಗಮಿಸಿದ್ದರು. ಸಾಲೂರು ಬೃಹನ್ಮಠದ ಪೀಠಾಧಿಪತಿ ಶಾಂತ ಮಲ್ಲಿಕಾರ್ಜುನ ಸ್ವಾಮಿ ನೇತೃತ್ವದಲ್ಲಿ ವಿಧಿವಿಧಾನಗಳೊಂದಿಗೆ ಪೂಜಾ ಕಾರ್ಯಕ್ರಮಗಳು ನೆರವೇರಿದವು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರಿಗೆ ಬಿತ್ತನೆ ಬೀಜ ರಸಗೊಬ್ಬರ ಸಮರ್ಪಕ ಪೂರೈಕೆ ಮಾಡುವಂತೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೂಚನೆ. ರಾಜ್ಯದಲ್ಲಿ ಈ ಬಾರಿ ಮುಂಗಾರು ಕುಂಠಿತ, 19 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ, ಹವಾಮಾನ ಇಲಾಖೆ ವರದಿ. ಉತ್ತಮ ಜೀವನ ಶೈಲಿಯಿಂದ ರೋಗ ನಿಯಂತ್ರಣ ಸಾಧ್ಯ, ಆರೋಗ್ಯ ಸಚಿವ ಯುಟಿ ಖಾದರ್. ಗ್ಯಾರಂಟಿ ಯೋಜನೆಯಿಂದ ಲಕ್ಷಾಂತರ ಫಲಾನುಭವಿಗಳ ಕಡಿತಕ್ಕೆ ಪ್ರತಿಪಕ್ಷ ಬಿಜೆಪಿ ಆಕ್ಷೇಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
2: ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
4: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಹಾಯ್ ಹಲೋ ನಮಸ್ತೆ, ಮತ್ತೊಮ್ಮೆ ಶುಭ ಸಂಜೆ ನಮ್ಮ ಪ್ರೀತಿಯ ಕೇಳುಗರಿಗೆಲ್ಲ. 6:52 ಸಮಯ, ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಈ ಹೊತ್ತಿನ ಕಾರ್ಯಕ್ರಮ ಸನ್ಸೆಟ್ ಸುರಭಿಗೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿದ್ದೀನಿ ನಾನು ಆರ್ ಜೆ ಮುಖೇಶ. ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾಗಿರುವಂತಹ ವಿಚಾರದ ಬಗ್ಗೆ ನಾನು ಮಾಹಿತಿಯನ್ನ ನಿಮಗೆ ನೀಡುವಂತಹ ಒಂದು ಸಣ್ಣ ಪ್ರಯತ್ನ, ಹಾಗೆ ಜೊತೆಯಾಗಿರುತ್ತೆ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು. ಸನ್ಸೆಟ್ ಸುರಭಿ ಅಂದಿದ ಕೂಡಲೇ ನಮಗೆ ನೆನಪಾಗುವಂಥದ್ದು ಸೂರ್ಯಾಸ್ತ. ಹೌದು, ಹೊರಗಡೆ ಇರುವಂತಹ ಅದ್ಭುತವಾಗಿರುವಂತಹ ಒಂದು ವಾತಾವರಣ, ಇದೆಲ್ಲದರ ನಡುವೆ ಈ ವಾತಾವರಣದಲ್ಲಿ ಅಡಗಿರುವಂತಹ ಕೆಲವು ಅದ್ಭುತವಾಗಿರುವಂತಹ ವಿಚಾರಗಳು, ಅದರಲ್ಲಿ ಒಂದು ವಿಚಾರದ ಬಗ್ಗೆ ಇಂದು ವಿಶ್ವದಾದ್ಯಂತ ಒಂದು ವಿಚಾರದ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಆ ಬಗ್ಗೆ ಇನ್ನು ಮುಂದಿನ ವರ್ಷಗಳಲ್ಲಿ ಯಾವ್ಯಾವ ರೀತಿ ನಾವು ಕಾರ್ಯವೈಖರಿಯನ್ನು ಸಿದ್ಧ ಮಾಡಬೇಕು, ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಈ ದಿವಸ ಯಾವ ಆ ಅಂಶದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ ಅಂತ ನಿಮಗೇನಾದರೂ ತಿಳಿದಿದ್ದರೆ, ಹಾಗೆಯೇ ಇವತ್ತಿನ ವಿಶೇಷ ಏನಿರಬಹುದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ನಮಗೆ ನಿಮ್ಮ ಊಹೆಯೊಂದಿಗೆ ಸಂದೇಶವನ್ನು ಕಳುಹಿಸಿಕೊಡಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489091013. ಬಹುಶಃ ಈ ಒಂದು ಗೀತೆಯನ್ನು ಕೇಳಿದರೆ ಸ್ವಲ್ಪ ಒಂದು ಕ್ಲೂ ಸಿಗಬಹುದು ಅಂತ ಅನ್ನಿಸ್ತಾ ಇದೆ. ಗಾಳಿಪಟ 2 ಚಿತ್ರದ ಶೀರ್ಷಿಕೆ ಗೀತೆ, ಟಿಪ್ಪು ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಅವರ ರಾಗ ಸಂಯೋಜನೆ ಇದೆ. ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಇವತ್ತು ವಿಶ್ವದಾದ್ಯಂತ ಗಮನಿಸ್ತಾ ಇರುವಂತಹ ಈ ಒಂದು ದಿನ ಯಾವುದು, ಯಾವ ಪರಿಸರದ ಅಥವಾ ವಾತಾವರಣದ ಯಾವ ಅಂಶದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ, ಇದೆಲ್ಲ ತಿಳಿಸ್ಕೊಡ್ತೀನಿ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇ ನೇ.

ಗಾಳಿಪಟ 6:57 ಸಮಯ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಸುಳುವಂತೂ ನೀಡಾಯಿತು, ಎಲ್ಲರೂ ಕೂಡ ಸರಿಯಾಗಿ ಊಹೆ ಮಾಡಿ ಸಂದೇಶವನ್ನ ಕಳುಹಿಸಿಕೊಡ್ತಾ ಇದ್ದೀರಾ. ಹೌದು, ಇವತ್ತು ಜಾಗತಿಕ ಗಾಳಿ ದಿವಸ ಅಥವಾ ವಿಶ್ವ ಪವನ ದಿನ ಅಥವಾ ಗ್ಲೋಬಲ್ ವಿಂಡ್ ಡೇ ಅಂತ ಹೇಳಲಾಗುತ್ತೆ. ಇವತ್ತು ಗಾಳಿಯಿಂದ ನಮ್ಮ ಜಗತ್ತಿಗೆ ಆಗುವಂತಹ ಪರಿಣಾಮಗಳ ಬಗ್ಗೆ, ಅದರಿಂದ ಹೇಗೆ ನಾವು ಹೆಚ್ಚು ಎನರ್ಜಿಯನ್ನು ಉತ್ಪಾದಿಸಬಹುದು, ಹಾಗೆ ಎಲ್ಲ ದೇಶಗಳು ಯಾವ ದಿಕ್ಕಿನ ಕಡೆ ನಡೀತಾ ಇದೆ, ಈಗ ಗಾಳಿ ಆಗಿರಬಹುದು, ಸೌರಶಕ್ತಿ ಆಗಿರಬಹುದು, ಹೀಗೆ ರಿನ್ಯೂವಬಲ್ ಎನರ್ಜಿ ಎನರ್ಜಿ ಸೋರ್ಸಸ್ಸನ್ನು ಉಪಯೋಗಿಸಿಕೊಂಡು ಯಾವ ರೀತಿ ಮುನ್ನಡೀತಾ ಇದೆ ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಳುವಂತಹ, ಹಾಗೆಯೇ ಅದೇ ನಿಟ್ಟಿನಲ್ಲಿ ಮುನ್ನಡೆಯುವಂತಹ ಕ್ರಮಗಳನ್ನು ಕೈಗೆತ್ತಿಕೊಳ್ತಾ ಇದೆ ನಮ್ಮ ಎಲ್ಲ ದೇಶಗಳು. ಜಾಗತಿಕ ಮಟ್ಟದಲ್ಲಿ ಈ ರೀತಿಯಾದಂತಹ ಒಂದು ವಿಚಾರ ವೈಖರಿ ನಡೀತಾನೆ ಇದೆ ಸಾಕಷ್ಟು ವರ್ಷಗಳಿಂದ. ಈಗ ನಾವು ಕೇವಲ ನೀರಿನಿಂದ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಕಡೆ ನೀರು ಬತ್ತ ಹೋಗ್ತಾ ಇದೆ, ನಮಗೆ ನೀರು ಸರಿಯಾಗಿ ಸಿಗ್ತಾ ಇಲ್ಲ, ಅದರಿಂದ ವಿದ್ಯುತ್ ಉತ್ಪಾದನೆ ಆಗ್ತಿಲ್ಲ ಅನ್ನುವಂತಹ ಚಿಂತೆ ಇರಬೇಕಾದ್ರೆ ಯಾರೋ ಒಬ್ಬರು ಯಾಕೆ ಬರೀ ನಾವು ನೀರಿನ ಕಡೆನೇ ಗಮನ ಹರಿಸಬೇಕು, ಗಾಳಿ ಇದೆ ಹಾಗೆಯೇ ಸೂರ್ಯನ ಕಿರಣಗಳು ಅಷ್ಟು ಅಗಾಧವಾಗಿ ನಮ್ಮ ಭೂಮಿಯ ಮೇಲೆ ಬೀಳ್ತಾ ಇದೆ, ಇದೆರಡನ್ನ ಯಾಕೆ ನಾವು ಉಪಯೋಗಿಸ್ಕೊಳ್ಬಾರ್ದು ಅಂತ ಯೋಚಿಸ್ತಾ ಇದ್ದಾಗ ನಾವು ಯೋಚನೆ ಮಾಡಿದ್ದು ಪವನಶಕ್ತಿಯ ಕಡೆಗೆ. ಹೌದು, ಸೌರಶಕ್ತಿಯ ಜೊತೆಗೆ ಪವನಶಕ್ತಿ ಆಗಿರಬಹುದು, ಜಲಶಕ್ತಿ ಆಗಿರಬಹುದು, ಹೀಗೆ ಎಲ್ಲವನ್ನು ಉಪಯೋಗಿಸ್ಕೊಂಡು ನಾವು ಹೇಗೆ ಎನರ್ಜಿಯನ್ನು ಉತ್ಪಾದನೆ ಮಾಡಬಹುದು ಅನ್ನುವಂತಹ ವಿಚಾರ ವಿಜ್ಞಾನಿಗಳಿಗೆ ಹಾಗೆ ರಿಸರ್ಚರ್ಸ್ಗೆ ಸಂಶೋಧನೆ ಮಾಡುವವರಿಗೆ ಎಲ್ರಿಗೂ ಕೂಡ ಈ ಒಂದು ವಿಚಾರ ಬರುತ್ತೆ. ಅದೇ ನಿಟ್ಟಿನಲ್ಲಿ ಜೂನ್ 15 ವಿಶ್ವದಾದ್ಯಂತ ಜಾಗತಿಕ ಗಾಳಿ ದಿನವನ್ನು ಗಮನಿಸ್ತೀವಿ. ಈ ದಿನದಂದು ಗಾಳಿಯ ಮಹತ್ವವನ್ನು ತಿಳಿದುಕೊಂಡು ಹೇಗೆ ದೇಶಗಳು ಈ ಗಾಳಿಯಿಂದ ಎನರ್ಜಿ ಉತ್ಪಾದನೆಯನ್ನು ಮಾಡುತ್ತೆ ಅನ್ನುವಂತಹ ವಿಚಾರವನ್ನು ಎಲ್ಲ ಕಡೆ ಸೆಮಿನಾರ್ ರೂಪದಲ್ಲಿ, ಹಾಗೆಯೇ ರೋಡ್ ಮ್ಯಾಪ್ಗಳ ರೂಪದಲ್ಲಿ, ವಿಷನ್ ರೂಪದಲ್ಲಿ ಎಲ್ಲರೂ ತಯಾರಿಕೆ ಮಾಡೋದ್ರಲ್ಲಿ ಮಗ್ನರಾಗಿರ್ತಾರೆ. ಇದರ ವಿಚಾರವಾಗಿ ನಾವು ಮಾತನಾಡೋಣ ಗಾಳಿಯ ಬಗ್ಗೆ. ಹಾಗೆ ಗಾಳಿಯ ಬಗೆಗಿನ ಸೂಪರ್ ಹಿಟ್ ಆಗಿರುವಂತಹ ಕನ್ನಡ ಚಿತ್ರಗೀತೆಗಳು ಕೂಡ ನಮ್ಮ ಜೊತೆಯಾಗಿರುತ್ತೆ. ಸ್ನೇಹಿತರೆಲ್ಲರೂ ಕೂಡ ಸರಿಯಾದ ಊಹೆಯನ್ನು ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀಗ ಮತ್ತೆರಡು ಗೀತೆಗಳು ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ನಿಮಗೋಸ್ಕರ. ಮೊದಲನೇದಾಗಿ ತಂಗಾಳಿ ಮೆಲ್ಲಿಗೆ ಅಂತ ಹೇಳ್ತಿದ್ದಾರೆ ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರು. ಬಿಲ್ ಗೇಟ್ಸ್ ಚಿತ್ರದ ಒಂದು ಗೀತೆ, ಡಿ ರಾಜೇಶ್ ಅವರ ಸಾಹಿತ್ಯಕ್ಕೆ ನವೀನ್ ಪಾಲ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ನಕುಲ ಭಯಂಕರ್ ಅವರ ದನಿಯಲ್ಲಿರುವಂತಹ ಶ್ಯಾಮ್ ಸಿಂಗ ರಾಯ್ ಚಿತ್ರದ ಒಂದು ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಮಿಕ್ಕಿ ಜೆ ಮೇಯರ್ ಅವರ ರಾಗ ಸಂಯೋಜನೆ ಇದೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ವಿಂಡ್ ಡೇ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ.

ಎರಡು ಅದ್ಭುತವಾಗಿರುವಂತಹ ಗೀತೆಗಳನ್ನ ಕೇಳಿದ ನಂತರ ಮತ್ತೊಮ್ಮೆ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ ಸ್ನೇಹಿತರೆ. 7:10 ಸಮಯ ಇದಾಗಿದೆ. ಜಾಗತಿಕ ಪವನ ದಿನ ಅಥವಾ ವಿಶ್ವ ಗಾಳಿ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಗ್ಲೋಬಲ್ ವಿಂಡ್ ಡೇ, ಇದು ಹೇಗೆ ಶುರುವಾಯಿತು, ಇದರ ಉದ್ದೇಶವೇನು ಅಂತ ನಾವು ತಿಳ್ಕೊಳ್ತಾ ಇರಬೇಕಾದ್ರೆ ಮೊದಲು ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂದರೆ, ಭೂಮಿಯ ಮೇಲಿರೋ ಪ್ರತಿಯೊಂದು ಜೀವಿಗೂ, ಜೀವಿಯ ಉಳಿವಿಗೂ ಅತಿ ಅಗತ್ಯವಾಗಿ ಬೇಕಾಗಿರೋದು ಗಾಳಿ ಅಲ್ವಾ. ಗಾಳಿಯು ನೈಸರ್ಗಿಕ ಸಂಪನ್ಮೂಲ ಒಂದು, ಹೌದು. ಅದರಿಂದ ಶುದ್ಧ ಗಾಳಿಯ ಮಹತ್ವವನ್ನು ಸಾರೋದಕ್ಕೆ ಈ ಒಂದು ಪವನ ಶಕ್ತಿಯ ವಿವಿಧ ಉಪಯೋಗ ಮತ್ತು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳುವಂತೆ ಜಾಗೃತಿ ಮೂಡಿಸೋದಕ್ಕೆ ಪ್ರತಿ ವರ್ಷ June 15 ವಿಶ್ವ ಗಾಳಿ ದಿನವನ್ನಾಗಿ ಆಚರಿಸಲಾಗುತ್ತೆ. ಹಾಗೆಯೇ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಮುಂದಕ್ಕೆ ಸಾಗಿದಾಗ ಪವನ ಶಕ್ತಿ ಅಥವಾ ಈ ವಿಂಡ್ ಎನರ್ಜಿ ಅಂತ ನಾವೇನು ಹೇಳ್ತೀವಿ, ಇದೊಂದು ಶುದ್ಧ ಹಾಗೆಯೇ ನವೀಕರಿಸಬಹುದಾದಂತಹ, ಆಗಲೇ ಹೇಳಿದ ಹಾಗೆ ರಿನ್ಯೂವಬಲ್ ಸೋರ್ಸ್ ಆಫ್ ಎನರ್ಜಿ ಆಗಿದೆ. ಇದೊಂದು ಹೇರಳವಾದ ಶಕ್ತಿಯ ನೈಸರ್ಗಿಕ ಮೂಲವಾಗಿದ್ದು ಇದರಿಂದ ಶಕ್ತಿಯನ್ನು ಉತ್ಪಾದಿಸಬಹುದು. ಅಲ್ಲದೆ ಇದು ಹವಾಮಾನ ಬದಲಾವಣೆಯನ್ನು ತಗ್ಗಿಸುವಲ್ಲಿ, ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದರಲ್ಲಿ ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಹಾಗೆಯೇ ಶುದ್ಧ ಗಾಳಿಯ ಮಹತ್ವವನ್ನು ಸಾರೋದಕ್ಕೆ ಈ ಪವನಶಕ್ತಿಯ ವಿವಿಧ ಉಪಯೋಗವನ್ನು ಮತ್ತು ಅದರ ಸರಿಯಾದ ಬಳಕೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಈ ಒಂದು ಆಚರಣೆಯನ್ನು ಮಾಡಲಾಗತ್ತೆ. ಇದರ ಒಂದು ಇತಿಹಾಸವನ್ನು ತಿಳಿದುಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಗಾಳಿ ಅಂದಿದ ಕೂಡಲೇ ಗಾಳಿಯ ಜೊತೆ ನಾವು ಕೂಡ ಸಾಕಷ್ಟು ಬಾರಿ ಎದುರಾಗಿದ್ದೀವಿ. ಅಂದರೆ ಬಿರುಗಾಳಿ ಆಗಿರಬಹುದು ಅಥವಾ ಜೋರಾಗಿ ಗಾಳಿ ಬೀಸೋದಾಗಿರ್ಬಹುದು, ಮಳೆಯ ಗಾಳಿ ಆಗಿರಬಹುದು, ಇದೆಲ್ಲದರ ನಡುವೆ ಗಾಳಿಯಿಂದ ನಾವು ವಿಂಡ್ ಟರ್ಬೈನ್ಸನ್ನು ನೋಡಿರ್ತೀವಿ ಅಲ್ವಾ. ಇದೀಗ ನನಗಂತೂ ನೆನಪಿರೋ ಹಾಗೆ ಚಿತ್ರದುರ್ಗದ ಕಡೆ ಹೋಗಬೇಕಾದ್ರೆ ನಿಮಗೆ ಆ ವಿಂಡ್ ಟರ್ಬೈನ್ಸ್, ದೊಡ್ಡ ದೊಡ್ಡ ಆ ಗಾಳಿಯ ಟರ್ಬೈನ್ಗಳನ್ನು ನೀವು ನೋಡ್ತೀರಾ. ಅದರಿಂದ ವಿದ್ಯುತ್ ಉತ್ಪಾದನೆಯನ್ನು ಕೂಡ ಮಾಡ್ತಾರೆ. ಹೀಗಿರಬೇಕಾದ್ರೆ ನೀವು ಸಣ್ಣವರಾಗಿದ್ದಾಗ ಗಾಳಿಯ ಸಹಾಯದಿಂದ ಎಲೆಗಳಿಂದ ಮಾಡಿದಂತಹ ಟರ್ಬೈನಿನ ಮಾಡಿದ ನೆನಪೇನಾದರೂ ಇದೆಯಾ, ಅಥವಾ ಗಾಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಜೋರು ಗಾಳಿ ಬಂದಾಗ ಏನಾದರೂ ಹಾರಿ ಹೋದಂತಹ ಒಂದು ಸನ್ನಿವೇಶ ಆಗಿರ್ಬೋದು, ಅಥವಾ ಯಾವುದಾದ್ರೂ ಗಾಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೇನಾದರೂ ಒಂದು ನೆನಪಿದ್ರೆ ಖಂಡಿತವಾಗ್ಲೂ ನಮ್ಮ ಜೊತೆ ಹಂಚ್ಕೊಳ್ಬಹುದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸೋ ಮುಖಾಂತರ 9480101013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಹೀಗೆ ಗಾಳಿಯ ಹಾಡುಗಳು ಒಂದರ ನಂತರ ಮತ್ತೊಂದು ಮತ್ತೆ ಸಜ್ಜಾಗಿದೆ ನಿಮ್ಮನ್ನು ಮನರಂಜಿಸೋದಕ್ಕೆ. ಇದೀಗ ಸಿದ್ಧಾರ್ಥ ಬೆಳ್ಮಣ್ಣು ಅವರ ದನಿಯಲ್ಲಿ ಇರುವಂತಹ ತುರ್ತು ನಿರ್ಗಮನ ಚಿತ್ರದ ಒಂದು ಗೀತೆ, ಜಯಂತ್ ಕಾಯಕಿಣಿಯವರ ಸಾಹಿತ್ಯಕ್ಕೆ ದಾಸ್ ಮೋಡ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ಮತ್ತೊಂದು ಸಂಜಿತ್ ಹೆಗಡೆ ಅವರ ದನಿಯಲ್ಲಿರುವಂತಹ ಗೀತೆ, ಟಕ್ಕರ್ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಮಣಿಕಾಂತ್ ಕಾದ್ರಿ ಅವರ ರಾಗ ಸಂಯೋಜನೆ ಇದೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಗ್ಲೋಬಲ್ ವಿಂಡ್ ಡೇ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಿಮಗೂ ಹಾಗೂ ಗಾಳಿಗೆ ಇರುವಂತಹ ಒಂದು ಸಂಬಂಧ ಅಥವಾ ನೆನಪಿನ ಬಗ್ಗೆ ನೀವು ಕೂಡ ನಮ್ಮ ಜೊತೆ ಸಂದೇಶವನ್ನು ಕಳಿಸೋ ಮುಖಾಂತರ ಭಾಗಿಯಾಗಬಹುದು. ಹಾಗೆ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಗೀತೆಗಳನ್ನು ಕೇಳ್ತಾ ನಾವು ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಸಾಗೋಣ. ಇದು ಕನ್ನಡ ಕಾಮನಬಿಲ್ಲು 101.3 MHz, ಯಾವಾಗಲೂ ಮ್ಯೂಸಿಕಲಿ ಯೋರ್ಸ್.

ಟಕ್ಕರ್ ಚಿತ್ರದ ಒಂದು ಅದ್ಭುತವಾಗಿರುವಂತಹ ಗೀತೆ ಸಂಜಿತ್ ಹೆಗಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ನೀವು ಕೇಳಿದ್ದು ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ ವೆಲ್ ಅನ್ನು ಟ್ಯೂನ್ ಇನ್ ಮಾಡಿದ್ದೀರಾ. ಬಿರುಗಾಳಿ ಅಂತ ಹೇಳ್ತಿದ್ದ ಹಾಗೆ ನಮ್ಮ ಸ್ನೇಹಿತರೊಬ್ಬರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸರ್, ನಾನು ಚಿಕ್ಕವನಿದ್ದಾಗ ನನ್ನ ತಂದೆಯ ಜೊತೆಗೆ ತೋಟಕ್ಕೆ ಹೋದಾಗ ಜೋರಾಗಿ ಮಳೆಗಾಳಿಗೆ ಸಿಲುಕಿದಾಗ ತೋಟದಲ್ಲಿದ್ದ ಗುಡಿಸಲು ಗಾಳಿಗೆ ಹಾರಿ ಹೋದದ್ದು ನೆನಪಾಯಿತು ಅಂತ ಹೇಳ್ತಿದ್ದಾರೆ. ರನ್ನ ಬೆಳಗಲಿಯಿಂದ ಮಹಾಲಿಂಗಪ್ಪ ಕಳ್ಳಿಬಡ್ಡಿ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಂತಹ ನಮ್ಮ ಸ್ನೇಹಿತರು ಭಾಗ್ಯ ಅವರು ಜ್ಞಾನಭಾರತಿಯಿಂದ, ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಗೆಯೇ ವಾಸುದೇವ್ ಶರ್ಮಾ ಅವರ ಸಂದೇಶ ಬಂದು ತಲುಪಿದೆ. ಬಾಲ್ಯದಲ್ಲಿ ಹಾಡಿದ ಹಾಡು ಏನಿದು ಧೂಳಿ ಓಹೋ ಗಾಳಿ ನೆನಪಾಗ್ತಿದೆ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ. ಹಾಗೆ ನಾವು ಚಿಕ್ಕವರಿರುವಾಗ ತೆಂಗಿನ ಗರಿಯಿಂದ ಫ್ಯಾನ್ ಮಾಡಿಕೊಂಡಿದ್ದೇವೆ. ಕಡ್ಡಿ ಸಿಕ್ಕಿಸ್ಕೊಂಡು ಗಾಳಿ ಮೂಲಕ ತಿರುಗುತ್ತಾ ಇತ್ತು. ಸ್ನೇಹಿತರೆಲ್ಲ ಸೇರಿ ಆಟ ಆಡ್ತಾ ಇದ್ವಿ ಸರ್ ಅಂತ ಹೇಳ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮ ಶ್ರೀಧರ್ ಪನ್ನಗ ಟಿ ಅನಂತಕುಮಾರ್ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ನಾವು ಕೂಡ ತೆಂಗಿನ ಗರಿಗಳಿಂದ ಫ್ಯಾನ್ ಥರ ಮಾಡಿ ಅದನ್ನು ಹಿಡಿದು ಗಾಳಿಯಲ್ಲಿ ತಿರುಗಿಸ್ಕೊಂಡು ಹೊಡಿತಿದ್ವಿ ಅಂತ ಹೇಳ್ತಾ ಇದ್ದಾರೆ. ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಂಡಿಕಲ್ ಕೃಪಾ ಉಮೇಶ್ ಅವರು ಸನ್ಸೆಟ್ ಸುರ್ಭಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಸಾಕ್ತಾ ಇದ್ದೀವಿ, ವಿಶ್ವ ಗಾಳಿ ದಿನ ಅಂತ ಹೇಳಿ ಸರಿಯಾದ ಊಹೆಯೊಂದಿಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ರು. ಥ್ಯಾಂಕ್ ಯು ಸೋ ಮಚ್. ನಾವು ಹುಟ್ಟಿದ ತಕ್ಷಣ ಮೊದಲು ಅಳ್ತೀವಿ ಅಂತಾರೆ, ಆದರೆ ಅದು ತಪ್ಪು. ಕಳೆದುಕೋ ಅಂದರೆ ಹುಟ್ಟಿದ ಅದಕ್ಕಿಂತ ಮೊದಲು ನಾವು ಉಸಿರಾಡಿರ್ತೀವಿ, ಅಂದರೆ ಉಸಿರಾಟಕ್ಕೆ ಗಾಳಿ ಬೇಕು. ಇನ್ನು ಬಾಲ್ಯದ ನೆನಪುಗಳ ಬಗ್ಗೆ ಹೇಳೋದಾಯಿತು ಅಂದರೆ ಗಾಳಿಪಟ ಯಾರೆಲ್ಲ ಆಡಿಸಿಲ್ಲ? ಗಾಳಿ ಇಲ್ಲ ಅಂದಿದ್ದರೆ ನಮಗೆ ಆ ಚೈಲ್ಡ್ಹುಡ್ ಆ ಒಂದು ಮೆಮೊರಿ ಸಿಗ್ತಾ ಇತ್ತಾ? ಗಾಳಿಪಟ ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಇನ್ನು ನಾವು ಮೈದಾನದಲ್ಲಿ ಆಟ ಆಡ್ತಾ ಇದ್ದಾಗ ಆ ಸುಂಟರ್ಗಾಳಿ ಬೀಸಿದಾಗ ಅದೆಷ್ಟು ಚೆನ್ನಾಗಿ ಇರ್ತಿತ್ತು, ನೋಡಿದ್ರೆ ಎಷ್ಟು ಮಜಾ ಅನ್ನಿಸ್ತಾ ಇತ್ತು. ನಾವೆಲ್ಲ ಅದರಲ್ಲಿ ಎಷ್ಟು ಬೇರೆ ಬೇರೆ ಪೆನ್ನುಗಳನ್ನು ಹಾಕಿ ನಾವು ಖುಷಿ ಅನುಭವಿಸ್ತಾ ಇದ್ವಿ. ಒಟ್ಟಿನಲ್ಲಿ ಗಾಳಿ ಇಲ್ಲದೆ ಏನೂ ಇಲ್ಲ, ಪವನಶಕ್ತಿ ನಮೋ ನಮಃ ಅಂತ ಹೇಳ್ತಾ ಇದ್ದಾರೆ. ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಅದ್ಭುತವಾಗಿರುವಂತಹ ಸಂದೇಶವನ್ನು ಕಳಿಸಿಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಂತಾಚಾರ ಬಡಿಗೆರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸಿದ್ರು. ವಿಶ್ವ ಗಾಳಿ ದಿನ ಅಂತ ಹೇಳಿ ಸರಿಯಾದ ಒಂದು ಊಹೆಯೊಂದಿಗೆ ಸಂದೇಶವನ್ನು ಕಳುಹಿಸಿಕೊಟ್ಟಿದ್ರು. ಗಾಳಿಯ ಮಹತ್ವ, ಪವನಶಕ್ತಿಯ ಬಳಕೆ ಮತ್ತು ಅದು ಪರಿಸರ ಸಂರಕ್ಷಣೆಯಲ್ಲಿ ವಹಿಸುವ ಪಾತ್ರದ ಬಗ್ಗೆ ತಿಳಿದು ಸಂತೋಷವಾಯಿತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ. ಇನ್ನು ಈ ಒಂದು ವಿಶ್ವ ಗಾಳಿ ದಿನದ ಬಗ್ಗೆ ನಾವು ಮಾತನಾಡ್ತಾ ಇದ್ದಾಗ 2007 ಇಸ್ವಿಯಲ್ಲಿ ಯುರೋಪಿಯನ್ ವಿಂಡ್ ಎನರ್ಜಿ ಅಸೋಸಿಯೇಷನ್ EWEA ಅವರು ಮೊದಲ ಬಾರಿಗೆ ಈ ದಿನವನ್ನು ಆಚರಿಸ್ತಾರೆ. ನಂತರ 2009 ಈ ಸಂಘಟನೆ ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ GWEC ಅಂತ ಏನು ಹೇಳ್ತೀವಿ ಅದರ ಸಹಭಾಗಿತ್ವದಲ್ಲಿ ಈ ದಿನವನ್ನು ವಿವಿಧ ಕಾರ್ಯಕ್ರಮಗಳ ಜೊತೆಗೆ ಜಾಗತಿಕವಾಗಿ ಆಚರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಎರಡು ಸಂಸ್ಥೆಗಳು ಈ ದಿನದಂದು ಅಂದರೆ June 15 ಶುದ್ಧ ಗಾಳಿಯ ಮಹತ್ವದ ಬಗ್ಗೆ ಮತ್ತು ವಾತಾವರಣದಲ್ಲಿನ ಇಂಗಾಲದ ಪ್ರಮಾಣವನ್ನು ಕಡಿಮೆ ಮಾಡೋದಕ್ಕೆ ಜನರಲ್ಲಿ ಅರಿವನ್ನು ಮೂಡಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಹೀಗಿರಬೇಕಾದ್ರೆ ನೀವು ಕೂಡ ಇದೇ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬಹುದು. ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ಮತ್ತೊಂದು ಸುಂದರವಾಗಿರುವಂತಹ ಗೀತೆ, ಎರಡು ಗೀತೆ ಅಂತ ಹೇಳ್ತಾ ಇದೆ, ಆದರೆ ಸಮಯದ ಅಭಾವ ಇರೋದರಿಂದ ಮತ್ತೊಂದು ಗೀತೆಯನ್ನು ಕೇಳೋಣ. ರಾಘವೇಂದ್ರ ಸ್ಟೋರ್ ಚಿತ್ರದ ಗೀತೆ ಬಿ ಅಜನೀಶ್ ಲೋಕನಾಥ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ. ಘೌಸ್ಪೀರ್ ಅವರ ಸಾಹಿತ್ಯಕ್ಕೆ ಬಿ ಅಜನೀಶ್ ಲೋಕನಾಥ್ ಅವರದ್ದೇ ಸಂಗೀತವಿದೆ. ನೀವು ಕೂಡ ಸಂದೇಶವನ್ನು ಕಳುಹಿಸಿ ನಿಮ್ಮ ಹಾಗೆ ಈ ಒಂದು ಗಾಳಿಗೆ ಇರುವಂತಹ ಸಂಬಂಧದ ಬಗ್ಗೆ ಸಂದೇಶವನ್ನು ಕಳುಹಿಸಿಕೊಡಬಹುದು. ಅದೊಂದು ಗೀತೆ ಆಗಿರಬಹುದು, ಆಟ ಆಗಿರಬಹುದು, ನಮ್ಮ ಸ್ನೇಹಿತರು ಹೇಳಿದಾಗೆ ಗಾಳಿಪಟ ಕೂಡ ಆಗಿರಬಹುದು. ಹೀಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆಗೆ 9489010013.

ವಿಶ್ವ ಗಾಳಿ ದಿನದ ಬಗ್ಗೆ ಮಾತನಾಡ್ತಾ ಇದ್ವಿ ಸ್ನೇಹಿತರೆ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಗಾಳಿಗೆ ಗಂಧ ಅನ್ನುವಂತಹ ಒಂದು ಅದ್ಭುತವಾಗಿರುವಂತಹ ರಚನೆಯನ್ನ ನಾವು ಕೇಳಿದ್ವಿ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. 2030 ಒಳಗೆ ಈ ಒಂದು ಶುದ್ಧ ನವೀಕರಿಸಬಹುದಾದಂತಹ ಎನರ್ಜಿ ಏನಿದೆಯಲ್ಲ, ಆ ಎನರ್ಜಿಯನ್ನ ಎಲ್ಲರೂ ಕೂಡ ಬಳಕೆ ಮಾಡಬೇಕು ಅಂತ ಹೇಳಿ COP ಕಾಪ್ ಸಮಿಟ್ ನಡೀತಲ್ಲ, ಆ ಕಾಪ್ ಸಮಿಟ್ ನಲ್ಲಿ ನಿರ್ಧಾರವನ್ನ ಮಾಡ್ತಾರೆ. ಹಾಗೆಯೇ ಈ GWEC ಗ್ಲೋಬಲ್ ವಿಂಡ್ ಎನರ್ಜಿ ಕೌನ್ಸಿಲ್ ಏನಿದೆ, ಇದು ಶುರುವಾಗಿ 20 ವರ್ಷಗಳಿಂದ ಗಾಳಿಯನ್ನೇ ಈ ಎನರ್ಜಿ ಉತ್ಪಾದಿಸುವಲ್ಲಿ ಒಂದು ಮೇನ್ ಸ್ಟ್ರೀಮ್ ಆಗಿ ಉಪಯೋಗಿಸ್ಕೊಳ್ಬೇಕು, ಗಾಳಿಯನ್ನೇ ಉಪಯೋಗಿಸ್ಕೊಳ್ಬೇಕು ಈ ಎಲ್ಲ ವಿದ್ಯುತ್ ಶಕ್ತಿ ಆಗಿರ್ಬೋದು, ಈ ಎಲ್ಲ ಎನರ್ಜಿಯನ್ನು ಉತ್ಪಾದನೆ ಮಾಡೋದಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಇಡೀ ಜಾಗತಿಕ ಮಟ್ಟದಲ್ಲಿ ಎನರ್ಜಿ ಉತ್ಪನ್ನ ಆಗ್ತಾ ಇದೆಯಲ್ಲ, ಅದು ವಿಂಡ್ ಪವರ್ನಿಂದನೇ ಆಗ್ತಾ ಇದೆ. ಅದರಲ್ಲಿ 9.5% ಎಲೆಕ್ಟ್ರಿಸಿಟಿಗೆ ಉಪಯೋಗ ಆಗ್ತಾ ಇದೆ ಅಂತ 2025 ವರದಿಯೊಂದು ತಿಳಿಸ್ಕೊಡಲಾಗುತ್ತೆ. ಹಾಗೆಯೇ 299 GW ಎನರ್ಜಿ ಉತ್ಪಾದನೆಯನ್ನು ಮಾಡ್ತಿತ್ತಂತೆ 2025 ಮುಕ್ತಾಯವಾಗುವಷ್ಟರಲ್ಲಿ. ಹಾಗೆಯೇ ಈ ಕಳೆದ ಹಲವು ವರ್ಷಗಳಲ್ಲಿ ಈ ವಿಂಡ್ ಎನರ್ಜಿ ಪವನ ಶಕ್ತಿಯಿಂದ ಉತ್ಪಾದನೆ ಆಗ್ತಿರುವಂತಹ ಎನರ್ಜಿ ಏನಿದೆಯಲ್ಲ, ಅದು ದಾಖಲೆಯ ಗತಿಯಲ್ಲಿ ಏರ್ತಾ ಇದೆಯಂತೆ. 2025 ಸುಮಾರು 30,000 ವಿಂಡ್ ಟರ್ಬೈನ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಇಡೀ ಜಾಗತಿಕ ಮಟ್ಟದಲ್ಲಿ 30,000 ವಿಂಡ್ ಟರ್ಬೈನ್ಗಳನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ಒಂದು ಆವರೇಜನ್ನು ನಾವು ತೆಗೆದುಕೊಂಡ್ರೆ ಸುಮಾರು 18:31 ಒಂದು ವಿಂಡ್ ಟರ್ಬೈನ್ ಅನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ ಇಡೀ ಜಗತ್ತಿನಲ್ಲಿ. ನೋಡಿ, ಸುಮಾರು ಒಂದು 20 ನಿಮಿಷ ಅಂತ ಅಂದ್ಕೊಳ್ಳೋಣ, 20 ನಿಮಿಷ ಅಪ್ರಾಕ್ಸಿಮೇಟ್ಲಿ ಪ್ರತಿ 20 ನಿಮಿಷಕ್ಕೆ ಒಂದು ವಿಂಡ್ ಟರ್ಬೈನ್ ಅನ್ನು ಇಡೀ ಜಗತ್ತಿನಲ್ಲಿ ಅಳವಡಿಸ್ತಾ ಇದ್ದಾರಂತೆ. ನೋಡಿ, ಹೀಗೆ ಸುಮಾರು 57 ದೇಶಗಳು ಹೊಸ ಹೊಸ ವಿಂಡ್ ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆಯನ್ನು ಮಾಡಿದೆ 2025. 14 ದೇಶಗಳು ಸುಮಾರು 1 GW ಹೆಚ್ಚು ಉತ್ಪಾದನೆ ಮಾಡುವಂತಹ ಶಕ್ತಿಯನ್ನು ತನ್ನಲ್ಲಿ ಇರಿಸ್ಕೊಂಡಿದೆಯಂತೆ. ಹೀಗಿರಬೇಕಾದ್ರೆ ಚೀನಾ ದೇಶ ಆಗಿರಬಹುದು, ಅಮೇರಿಕಾ ದೇಶ ಆಗಿರಬಹುದು, ಜರ್ಮನಿ, ಬ್ರೆಜಿಲ್ ಇವರೆಲ್ಲರೂ ಕೂಡ ಅತ್ಯಧಿಕ ಉತ್ಪಾದನೆಯಲ್ಲಿ ಭಾಗಿಯಾಗಿದ್ದಾರಂತೆ. ಅದು ವಿಂಡ್ ಶಕ್ತಿ ಅಂದರೆ ಪವನ ಶಕ್ತಿಯಿಂದ. ಹೀಗೆ ನಾವು ಕೂಡ ಈ ಪವನ ಶಕ್ತಿಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕುವಂತಹ ಪ್ರಯತ್ನವನ್ನು ಮಾಡೋಣ. ನೀವು ಕೂಡ ಅಂತರ್ಜಾಲದಲ್ಲಿ ಈ ಒಂದು ವಿಂಡ್ ಎನರ್ಜಿಯಿಂದ ನಾವು ಏನೇನೆಲ್ಲ ಸಾಧಿಸ್ತಾ ಇದ್ದೀವಿ ಅನ್ನುವಂತಹ ವಿಚಾರಗಳನ್ನು ತಿಳಿದುಕೊಳ್ಬಹುದು ಈ ಒಂದು ವಿಶ್ವ ಗಾಳಿ ದಿನದಂದು. ಇಷ್ಟೊತ್ತು ನೀಡಿದಂತಹ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಗೀತೆ, ಕಾವೇರಿ ಗಾಳಿಯೇ ಅಂತ ಹೇಳ್ತಿದ್ದಾರೆ ವಾಸುಕಿ ವೈಭವ್ ಅವರು. ಮತ್ತೆ ಮದುವೆ ಚಿತ್ರದ ಒಂದು ಗೀತೆ, ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ಸುರೇಶ್ ಬಾಬಿಲಿ ಅವರ ರಾಗ ಸಂಯೋಜನೆ ಇದೆ. ಈ ಗೀತೆಯೊಂದಿಗೆ ಇಂದಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸಂದೇಶವನ್ನು ಕಳಿಸಿದಂತಹ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಉಮೇಶ್ ಸಿರಿಗೆರೆ ಅವರು ದಾವಣಗೆರೆಯಿಂದ. ಹಾಗೆಯೇ ಭಾಗ್ಯ ಅವರು ಹೇಳ್ತಿದ್ದಾರೆ, ಗಾಳಿ ಅಂದಿದ ತಕ್ಷಣ ನಾನು ಪ್ಯಾರಾಚೂಟ್ನಲ್ಲಿ ಹಾರಿದ್ದು, ಅದು ಕೂಡ 2000 ಅಡಿ ಮೇಲೆ ಹಾರದಂತಹ ನೆನಪು ನನಗಾಗುತ್ತೆ ಅಂತ. ಹೌದು, ಪ್ಯಾರಾ ಸೇಲಿಂಗ್ ಅಂತ ಏನು ಹೇಳ್ತೀವಿ ಅದು ಕೂಡ ಗಾಳಿಯಿಂದಲೇ ಸಾಧ್ಯವಾಗುವಂತಹ ಒಂದು ಕ್ರೀಡೆ. ಅದನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಥ್ಯಾಂಕ್ ಯು ಭಾಗ್ಯ ಅವರೇ. ಹಾಗೆಯೇ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ ಪೂಜಾ ಕಶ್ಯಪ್ ಅವರು, ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅವರು ಒಂದು ಗೀತೆ ನೆನಪಾಯಿತು ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಅನಿಲ್ ಭಿಷ್ಟನ್ ಅವರ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಗಾಳಿಪಟ ಬಗ್ಗೆ ವಿಷಯ ತುಂಬ ಚೆನ್ನಾಗಿದೆ, ಈ ಗಾಳಿಪಟ ಹಾರಿಸುವುದು ತುಂಬ ಇಷ್ಟ ನನಗೆ. ನಾನು 10 ವರ್ಷನವನು ಇದ್ದಾಗ ಗಾಳಿಪಟ ಹಾರಿಸಲು ಹೋದಾಗ ಆ ವೇಳೆಯಲ್ಲಿ ನಮ್ಮ ತಂಗಿ ಮನೆಯಲ್ಲಿ ಆರಾಮಿರದ ಕಾರಣ ತೀರದ ಸುದ್ದಿ ಬಂತು. ಗಾಳಿಪಟ ಅಲ್ಲೇ ಬಿಟ್ಟು ಅಳುತ್ತಾ ಬಂದೆ, ನನ್ನ ತಂಗಿ ಈ ಹೊತ್ತು ನೆನಪಾದ್ಲು ಅಂತ ಹೇಳಿ ಒಂದು ಬಹಳ ಆಪ್ತವಾದಂತಹ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದೀಗ ಈ ಒಂದು ಗೀತೆಯೊಂದಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳನ್ನು ನೀವು ಕೇಳುವಿರಿ. ಅದಾದ ನಂತರ ಒಲವಿನ ಆಲಾಪ ಕಾರ್ಯಕ್ರಮ ನಿಮಗಾಗಿ ಪ್ರಸಾರವಾಗುತ್ತೆ. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೇ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನ್ ಬಿಲ್ಲು 101.3 ಮೆಗಾಹರ್ಟ್ಸ್. ಯಾವಾಗಲೂ ಮ್ಯೂಸಿಕ್ ಲೇಯರ್ಸ್ ಈ ಸಂಜೆ ನಿಮ್ಮ ಜೊತೆ ಆಗ್ತಿರೋನು ನಾನು RJ ಮುಖೇಶ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ ಅವರ ನಡುವೆ ಇಂದು ಬ್ರಾಟಿಸ್ಲಾವಾದಲ್ಲಿ ನಿಯೋಗ ಮಟ್ಟದ ಉನ್ನತ ಮಾತುಕತೆ ಜರುಗಿತು. ಮಾತುಕತೆಯ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಾರತ ಮತ್ತು ಸ್ಲೋವಾಕಿಯಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಕೊಂಡೊಯ್ಯಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು. ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವು ಪರಸ್ಪರ ನಂಬಿಕೆ ಮತ್ತು ಕಾರ್ಯತಂತ್ರದ ಒಗ್ಗಟ್ಟಿಗೆ ಸಾಕ್ಷಿಯಾಗಿದೆ ಎಂದ ಪ್ರಧಾನಿ, ರಕ್ಷಣಾ ಕ್ಷೇತ್ರದಲ್ಲಿ ಉಭಯ ರಾಷ್ಟ್ರಗಳು ಪರಸ್ಪರ ಸಹಕಾರದ ಆಶಯ ಪತ್ರಕ್ಕೆ ಸಹಿ ಹಾಕಿವೆ ಎಂದು ತಿಳಿಸಿದರು. ಇಂದು ಡಿಜಿಟಲ್ ತಂತ್ರಜ್ಞಾನ ವಲಯದಲ್ಲಿ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದವು ಉಭಯ ದೇಶಗಳ ನಡುವೆ ಸಹಕಾರದ ಹೊಸ ಮಾರ್ಗಗಳನ್ನು ಮುಕ್ತಗೊಳಿಸಲಿದೆ ಎಂದು ಪ್ರಧಾನಿ ಆಶಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸ್ಲೋವಾಕಿಯಾ ಪ್ರಧಾನಿ ರಾಬರ್ಟ್ ಫಿಕೋ, ಭಾರತದ ಕ್ಷಿಪ್ರ ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ಪರಿವರ್ತನೆ ಮತ್ತು ಕೃತಕ ಬುದ್ಧಿಮತ್ತೆ ಕ್ಷೇತ್ರದ ಪ್ರಗತಿಯನ್ನು ಶ್ಲಾಘಿಸಿದರು. ಇದೇ ವೇಳೆ ಅವರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತವನ್ನು ಖಾಯಂ ಸದಸ್ಯ ರಾಷ್ಟ್ರವನ್ನಾಗಿ ಸೇರ್ಪಡೆಗೊಳಿಸಬೇಕು ಎಂದು ಒತ್ತಿ ಹೇಳಿದರು. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ನಾಳೆ ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಅವರು ರಾಷ್ಟ್ರಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಈ ಉಪಕ್ರಮವು ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆ, ಆಡಳಿತ ನೀತಿ ಚರ್ಚೆಗಳು ಹಾಗೂ ಸಂಸತ್ತಿನ ಕಾರ್ಯವೈಖರಿಯ ಬಗ್ಗೆ ಯುವ ನಾಗರಿಕರಿಗೆ ನೇರ ಅನುಭವದ ಮೂಲಕ ಅರಿವು ಮೂಡಿಸುವ ಅವಕಾಶವನ್ನು ಒದಗಿಸುತ್ತದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾರ್ಯಕ್ರಮ ಭಾರತದ ಯುವಶಕ್ತಿ, ಅವರ ಆಲೋಚನೆಗಳು ಮತ್ತು ಆಶೋತ್ತರಗಳನ್ನು ರಾಷ್ಟ್ರದ ಚರ್ಚೆಯ ಮುಖ್ಯ ವಾಹಿನಿಗೆ ತರುವ ಒಂದು ಚಳುವಳಿಯಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ದೇಶದ ನಗರ ಪ್ರದೇಶಗಳಲ್ಲಿ 15 ವರ್ಷ ಮೇಲ್ಪಟ್ಟವರ ಒಟ್ಟಾರೆ ನಿರುದ್ಯೋಗ

0: ಉದ್ಯೋಗ ದರವು ಪ್ರಸಕ್ತ ವರ್ಷದ ಮೇ ತಿಂಗಳಿನಲ್ಲಿ ಶೇಕಡಾ 6.4% ಕುಸಿದಿದೆ ಎಂದು ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಇಂದು ಬಿಡುಗಡೆ ಮಾಡಿರುವ ಪ್ರಕಟಣೆಯಲ್ಲಿ ತಿಳಿಸಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ ಈ ದರವು ಶೇಕಡಾ 6.9%. ಇದೇ ವೇಳೆ ನಗರ ಪ್ರದೇಶದ ಮಹಿಳಾ ನಿರುದ್ಯೋಗ ದರವು ವರ್ಷದ ಕನಿಷ್ಠ ಮಟ್ಟವಾದ ಶೇಕಡಾ 8.2% ಇಳಿಕೆಯಾಗಿದೆ. ಮತ್ತೊಂದೆಡೆ ಗ್ರಾಮೀಣ ಭಾಗದ ನಿರುದ್ಯೋಗ ದರವು ಕಳೆದ ವರ್ಷದ ಮಟ್ಟದಲ್ಲೇ ಅಂದರೆ ಶೇಕಡಾ 5.1% ಸ್ಥಿರವಾಗಿ ಕಾಯ್ದುಕೊಂಡಿದೆ. ಪಶ್ಚಿಮ ಏಷ್ಯಾದಲ್ಲಿ ದೀರ್ಘಕಾಲದಿಂದ ನಡೆಯುತ್ತಿದ್ದ ಜಾಗತಿಕ ಸಂಘರ್ಷವನ್ನು ಕೊನೆಗಾಣಿಸುವ ನಿಟ್ಟಿನಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಏರ್ಪಟ್ಟಿರುವ ಒಪ್ಪಂದವನ್ನು ಭಾರತ ಸ್ವಾಗತಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಪ್ರಧಾನಿ ನರೇಂದ್ರ ಮೋದಿ, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಮಹತ್ವದ ಒಪ್ಪಂದವು ಪ್ರಾದೇಶಿಕವಾಗಿ ಶಾಂತಿ ಮತ್ತು ಸ್ಥಿರತೆಯನ್ನು ಮರುಸ್ಥಾಪಿಸಲು ನೆರವಾಗಲಿದೆ ಎಂದು ಭಾರತ ಆಶಿಸುತ್ತದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಮುಕ್ತ ನೌಕಾಯಾನ ಮತ್ತು ಜಾಗತಿಕ ವಾಣಿಜ್ಯ ಚಟುವಟಿಕೆಗಳು ಸುಗಮವಾಗಿ ಸಾಗಲು ಇದು ದಾರಿಯಾಗಲಿದೆ ಎಂದು ಪ್ರಧಾನಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪಶ್ಚಿಮ ಏಷ್ಯಾದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ದೇಶದಲ್ಲಿ ಪೆಟ್ರೋಲ್, ಡೀಸೆಲ್ ಮತ್ತು ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು ತೈಲ ಸಂಸ್ಕರಣಾಗಾರಗಳು ಪೂರ್ಣ ಸಾಮರ್ಥ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿವೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ನವದೆಹಲಿಯಲ್ಲಿ ನಡೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತಾ ಶರ್ಮಾ ಮಾತನಾಡಿ, ಕಳೆದ 4 ದಿನಗಳಲ್ಲಿ 1.84 ಕೋಟಿ ಎಲ್ಪಿಜಿ ಸಿಲಿಂಡರ್ಗಳನ್ನು ವಿತರಿಸಲಾಗಿದ್ದು ಇಂಧನ ಕೊರತೆಯಾಗಿಲ್ಲ ಎಂದರು. ರಸಗೊಬ್ಬರ ಇಲಾಖೆಯ ಜಂಟಿ ಕಾರ್ಯದರ್ಶಿ ಬಂದನ ಪ್ರೇಯಸಿ ಮಾತನಾಡಿ, ಪ್ರಸಕ್ತ 2026 ಮುಂಗಾರು ಹಂಗಾಮಿಗೆ ಅಗತ್ಯವಿರುವ 383.9 ಮೆಟ್ರಿಕ್ ಟನ್ ರಸಗೊಬ್ಬರದಲ್ಲಿ ಈಗಾಗಲೇ ಶೇಕಡಾ 37% ವಿತರಣೆಯಾಗಿದ್ದು ದಾಸ್ತಾನು ಸಾಮಾನ್ಯವಾಗಿದೆ ಎಂದು ತಿಳಿಸಿದರು. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಶರ್ಮಾ 62,370 ಮೆಟ್ರಿಕ್ ಟನ್ ಸರಕು ಹೊತ್ತ ದಿಶಾ ಎಲ್ಎನ್ಜಿ ನೌಕೆಯು ಹಾರ್ಮುಜ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿದ್ದು ಗುರುವಾರ ಗುಜರಾತ್ ತಲುಪಲಿದೆ. ಗಲ್ಫ್ ಪ್ರದೇಶದ ಉದ್ವಿಗ್ನ ಪರಿಸ್ಥಿತಿಯ ನಡುವೆ ಕಳೆದ 96 ಗಂಟೆಗಳಲ್ಲಿ 50 ನಾವಿಕರು ಸೇರಿದಂತೆ ಇದುವರೆಗೆ ಒಟ್ಟು 3,587 ಹೆಚ್ಚು ಭಾರತೀಯ ಕಡಲ ಕಾರ್ಮಿಕರನ್ನು ಸುರಕ್ಷಿತವಾಗಿ ಸ್ವದೇಶಕ್ಕೆ ಕರೆತರಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. 2026 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಭವ್ಯವಾಗಿ ಆಯೋಜಿಸಲು ಯೋಜಿಸಿರುವ ಆಯುಷ್ ಸಚಿವಾಲಯ ನವದೆಹಲಿಯಲ್ಲಿ ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಪೂರ್ವಭಾವಿ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಆಯುಷ್ ಸಚಿವಾಲಯದ ಕೇಂದ್ರ ಸ್ವತಂತ್ರ ಉಸ್ತುವಾರಿ ಸಚಿವ ಹಾಗೂ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ರಾಜ್ಯ ಸಚಿವ ಪ್ರತಾಪ್ರಾವ್ ಜಾಧವ್, ಅಂತಾರಾಷ್ಟ್ರೀಯ ಯೋಗ ದಿನದ ಪ್ರಧಾನ ಕಾರ್ಯಕ್ರಮ ಕೋಲ್ಕತ್ತಾದ ರೆಡ್ ರೋಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯಲಿದೆ ಎಂದು ತಿಳಿಸಿದರು. 2026 ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಎಂಬ ಘೋಷವಾಕ್ಯದಡಿ ಆಚರಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಈ ಸಂದರ್ಭದಲ್ಲಿ 45 ನಿಮಿಷಗಳ ಯೋಗ ಶಿಷ್ಟಾಚಾರದ ಪ್ರದರ್ಶನವನ್ನು ನಡೆಸಲಾಗುವುದು ಮತ್ತು ಪ್ರಧಾನ ಕಾರ್ಯಕ್ರಮದ ಜೊತೆ ಜೊತೆಗೆ ಹೂಗ್ಲಿ ನದಿಯಲ್ಲಿ 500 ದೋಣಿಗಳಲ್ಲಿ ಯೋಗ ಪ್ರದರ್ಶನಗಳನ್ನು ನಡೆಸಲು ಯೋಜಿಸಲಾಗಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಗೋವಾದಲ್ಲಿ ನಡೆದ ಜಾಗತಿಕ ಪವನ ದಿನ 2026 ರಾಷ್ಟ್ರೀಯ ಸಮ್ಮೇಳನದಲ್ಲಿ ವಿಂಡ್ ಟರ್ಬೈನ್ ಪೂರೈಕೆ ಸರಪಳಿ ನಿರ್ವಹಣಾ ಪೋರ್ಟಲ್ ಅನ್ನು ಬಿಡುಗಡೆ ಮಾಡಿದರು. ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಮತ್ತು ಇಂಡಿಯನ್ ವಿಂಡ್ ಟರ್ಬೈನ್ ಉತ್ಪಾದನಾ ಸಂಸ್ಥೆ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವ ಡಬ್ಲ್ಯೂಟಿ ಮಾರುತ್ ಪೋರ್ಟಲ್ ಪವನ ಇಂಧನ ಪೂರೈಕೆ ಸರಪಳಿಯನ್ನು ಸುಗಮಗೊಳಿಸುವ ಉದ್ದೇಶವನ್ನು ಹೊಂದಿರುವ ದೇಶದ ಮೊದಲ ಡಿಜಿಟಲ್ ವೇದಿಕೆಯಾಗಿದೆ. ಕಳೆದ 12 ವರ್ಷಗಳಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಗಳು ಭಾರತದ ಅಭಿವೃದ್ಧಿ ಪಥದ ಪ್ರೇರಕ ಶಕ್ತಿಗಳಾಗಿ ಹೊರಹೊಮ್ಮಿದ್ದು ಆಡಳಿತ ಮತ್ತು ಸಾರ್ವಜನಿಕ ಕಲ್ಯಾಣದ ಪ್ರಮುಖ ಸ್ತಂಭಗಳಾಗಿ ಮಾರ್ಪಟ್ಟಿವೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ತಿಳಿಸಿದ್ದಾರೆ. ಸುಲಭವಾಗಿ ಹಣಕಾಸು ಲಾಭ ಗಳಿಸುವ ಭರವಸೆ ನೀಡುವ ಹೂಡಿಕೆ ವೇದಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲಿಸಿರುವಂತೆ ಬಿಂಬಿಸಿರುವ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ವಾರ್ತಾ ಶಾಖೆ ಪಿಐಬಿಯ ಸತ್ಯ ಶೋಧನಾ ಘಟಕ ವಿಡಿಯೋ ನಕಲಿ ಮತ್ತು ಎಐ ತಂತ್ರಜ್ಞಾನದ ಮೂಲಕ ಸೃಷ್ಟಿಸಲಾಗಿದೆ ಎಂದು ತಿಳಿಸಿದೆ. ಜೆಕ್ ಗಣರಾಜ್ಯದಲ್ಲಿ ಇದೇ 17-21 ನಡೆಯಲಿರುವ ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗಾಗಿ ಭಾರತೀಯ ಬಾಕ್ಸಿಂಗ್ ಫೆಡರೇಷನ್ 12 ಸದಸ್ಯರ ತಂಡವನ್ನು ಪ್ರಕಟಿಸಿದೆ. ಒಲಿಂಪಿಕ್ ಪದಕ ವಿಜೇತೆ ಲವ್ಲಿನಾ ಬೊರ್ಗೊಹೈನ್ ಮತ್ತು ಏಷ್ಯನ್ ಚಾಂಪಿಯನ್ಶಿಪ್ ಚಿನ್ನದ ಪದಕ ವಿಜೇತೆ ಪ್ರೀತಿ ಪವಾರ್ ಮಹಿಳಾ ತಂಡವನ್ನು ಮುನ್ನಡೆಸುತ್ತಿದ್ದು ಸಾಕ್ಷಿ ಪ್ರಿಯಾ ಮತ್ತು ಪರ್ವಿನ್ ತಂಡದ ಉಳಿದ ಸದಸ್ಯರಾಗಿದ್ದಾರೆ. ಗಾಯದ ಸಮಸ್ಯೆಯಿಂದಾಗಿ ತಾರಾ ಬಾಕ್ಸರ್ಗಳಾದ ಜೈಸ್ಮಿನ್ ಲ್ಯಾಂಬೋರಿಯಾ ಮತ್ತು ಅರುಂಧತಿ ಚೌಧರಿ ಈ ಪ್ರವಾಸದಿಂದ ಹೊರಗುಳಿದಿದ್ದಾರೆ. ಅಮೆರಿಕದ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಹೆಚ್ ಗುಂಪಿನ ಪಂದ್ಯದಲ್ಲಿ ಸ್ಪೇನ್ ಮತ್ತು ಕಾಬೋವರ್ಡಿ ಮುಖಾಮುಖಿಯಾಗಲಿವೆ. ಪಂದ್ಯ ಇಂದು ಭಾರತೀಯ ಕಾಲಮಾನ ರಾತ್ರಿ 9:30 ನಡೆಯಲಿದೆ. ಇಂದು ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ನಡೆಯಲಿರುವ ಜಿ ಗುಂಪಿನ ಪಂದ್ಯದಲ್ಲಿ ಬೆಲ್ಜಿಯಂ ಮತ್ತು ಈಜಿಪ್ಟ್ ತಂಡಗಳು ಮುಖಾಮುಖಿಯಾಗಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ಸ್ಲೋವಾಕಿಯಾ ಬಾಂಧವ್ಯ ಸಮಗ್ರ ಪಾಲುದಾರಿಕೆ ಮಟ್ಟಕ್ಕೆ ಏರಿಕೆ, ರಕ್ಷಣಾ ಮತ್ತು ಡಿಜಿಟಲ್ ವಲಯದಲ್ಲಿ ಮಹತ್ವದ ಒಪ್ಪಂದ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರಮಟ್ಟದ ವಿಕಸಿತ ಭಾರತ್ ಯುವ ಸಂಸತ್ ಉದ್ಘಾಟಿಸಲಿರುವ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ. ದೇಶದ ನಗರ ಪ್ರದೇಶಗಳಲ್ಲಿ ಕಳೆದ ಮೇ ತಿಂಗಳಲ್ಲಿ ನಿರುದ್ಯೋಗ ದರ 6.4% ಕುಸಿತ. ಪ್ರತಿಷ್ಠಿತ ಗ್ರ್ಯಾಂಡ್ ಪ್ರಿಕ್ಸ್ ಉಸ್ಟಿ ನಾಡ್ ಲೆಬೆಮ್ ಬಾಕ್ಸಿಂಗ್ ಟೂರ್ನಿಗೆ 12 ಸದಸ್ಯರ ಭಾರತೀಯ ತಂಡ ಪ್ರಕಟ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಇಂದು ಸ್ಪೇನ್ ಕಾಬೋವರ್ಡಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
4: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
5: ಆಕಾಶವಾಣಿ ಬಾಲ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ,
6: ವನಸುಮಗಳ ಮನದಿ ಅರಳಿಸುತ್ತಿಹ ಜೇನುಲಿ,
5: ಜಡ ದಿನವ ಮುದಗೊಳಿಸೋ ಸಹಪಾಠಿ,
6: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ,
5: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ. ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ, ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ.
7: 101.3 ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಒಲವಿನ ಆಲಾಪ ಇದು.

ಮಳೆ ಅನ್ನೋದು ಕೇವಲ ಪ್ರಕೃತಿಯ ಕ್ರಿಯೆ ಖಂಡಿತ ಅಲ್ವೇ ಅಲ್ಲ, ಬದಲಿಗೆ ಅದು ಪ್ರೇಮದ ಸಂಕೇತ ಅಂತ ಹೇಳಲಾಗತ್ತೆ. ಹಳೆಯ ನೆನಪುಗಳನ್ನು ಮರುಕಳಿಸುವಂತಹ ಮೋಡಿಗಾರ ಈ ಮಳೆ. ಒಟ್ಟಾರೆ ಹೇಳಬೇಕು ಅಂತ ಹೇಳಿದ್ರೆ, ಮನಸ್ಸಿಗೆ ಹೊಸ ಜೀವವನ್ನು ನೀಡುವಂತಹ ಅಮೃತ ಈ ಅಮೃತ ಧಾರೆ.

ಒಲವಿನ ಮಳೆಯಲ್ಲಿ ಮುಡಿ ಬರ್ತಾ ಇದೆ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ. ಮಳೆಯ ಹನಿಗಳು ಭೂಮಿಯನ್ನ ತೇವಗೊಳಿಸೋ ಹಾಗೆ ಪ್ರೀತಿಯು ಬರಡಾದ ಮನಸ್ಸನ್ನ ಹಸಿರಾಗಿಸುವಂಥದ್ದು. ಮಳೆಯು ಬಿದ್ದಾಗ ಹಳೆಯ ಪ್ರೇಮದ ನೆನಪುಗಳು ಮರುಕಳಿಸುವಂಥದ್ದು, ಇದೇನೆ ಮಳೆಯ ವಿಶೇಷತೆ.

0: ಚಿತ್ತಪಟ್ಟ ಚಿತ್ತಪಟ್ಟ ಚಿತ್ತಪಟ್ಟ ಅಂತ ಹಿಡುಕೊಂತ ಮೊಳೆಯು ಹಿಡುಕೊಂತ ಮೊಳೆಯು ಹಿಡುಕೊಂತ.
1: ಮಧುರ ಆಲಾಪ ಕಾರ್ಯಕ್ರಮ ಇದು, 101.3 FM ಕೇಳ್ತಾ ಇದ್ದೀರಿ. ಚಿಟಪಟ ಸದ್ದಿನ ಹೂಮಳೆಯ ಆಲಾಪ ನಮ್ಮ ಇಂದಿನ ಒಲವಿನ ಆಲಾಪ. ಈ ಆಲಾಪದಲ್ಲಿ ಹೃದಯದ ಮೇಲೆ ಸುರಿದ ಒಲವಿನ ಮಳೆ ಇದೆ.

ಅಂದ್ರೆ ಒಮ್ಮೆ ಮಳೆ, ಒಮ್ಮೆ ಬಿಸಿಲು, ಮತ್ತೊಮ್ಮೆ ಹೂದೋಟ. ಒಟ್ಟಾರೆ ಹೇಳಬೇಕಂದ್ರೆ ಒಲವಿನ ಆಲಾಪ ಅಂದ್ರೇನೆ ಸಂಭ್ರಮ. ಈ ಸಂಭ್ರಮಕ್ಕೆ ತೆರೆದುಕೊಳ್ಳುವಂತಹ ಪುಟ್ಟ ಅಂಗಳವನ್ನ ನಮ್ಮ ಮನಸ್ಸಲ್ಲಿ ನಿರ್ಮಿಸಿಕೊಳ್ಳೋದಷ್ಟೇನೆ ನಮ್ಮ ಕೆಲಸ. ಏನಂತೀರಿ? ನಿಮ್ಮ ಮನಸ್ಸಿನಲ್ಲಿ ಪುಟ್ಟ ಹೂದೋಟವನ್ನ ತೆರೆದುಕೊಳ್ಳೋದಕ್ಕೆ ನೀವೆಲ್ಲರೂ ಕೂಡ ಸಿದ್ಧರಿರ್ತೀರಿ, ಹಾಗೆ ತೆರೆದುಕೊಂಡಿರ್ತೀರಿ ಕೂಡ ಅಲ್ವಾ?

ಟ್ಯೂನ್ ಮಾಡಿದಿರಿ 101.3. ಇದು ಮಧುರ ಆಲಾಪ ಕಾರ್ಯಕ್ರಮ. ಮಳೆ ಒಲವ ಧಾರೆಯಷ್ಟೇ ಅಲ್ಲ, ಸಾಂತ್ವನ ನೀಡುವ ಪನ್ನೀರ ಹೊಳೆಯು ಕೂಡ ಹೌದು. ಪ್ರೀತಿಯಲ್ಲಿ ನೋವುಂಡ ಮನಸ್ಸುಗಳಿಗೆ ಮಳೆ ಸಾಂತ್ವನವನ್ನ ನೀಡುತ್ತೆ. ಮಳೆ ತಂಗಾಳಿ ಮತ್ತು ಹನಿಗಳು ಹಳೆಯ ಗಾಯಗಳ ಮೇಲೆ ಮರುಕಳಿಸುವಂತಹ ಪ್ರೀತಿಯ ಮಧು ಅನ್ನೋದು ಕೂಡ ಈ ಮಳೆಯಲ್ಲಿ ಪ್ರೀತಿಯನ್ನ ಕಂಡಂತವರ ಆಶಯ.

ಇದರೊಂದಿಗೆ ಇಂದಿನ ಒಲವಿನ ಆಲಾಪ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಯಿತು. ಒಲವಿನ ಮಳೆಯಲ್ಲಿ ಮೂಡಿಬಂದಂತಹ ಈ ಮಧುರ ಆಲಾಪದ ಜೊತೆಗೆ ನಿಮ್ಮ ಜೊತೆಯಾದದ್ದು ನಿಮ್ಮ ಹೇಮಾ ಹರೀಶ್. ಕಾರ್ಯಕ್ರಮ ಕೇಳಿದಂತಹ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಧನ್ಯವಾದಗಳು.

0: ಆತ್ಮೀಯ ಕೇಳುಗರೆ, ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಇದುವರೆಗೂ ಒಲವಿನ ಆಲಾಪ ಕಾರ್ಯಕ್ರಮ ನಿಮಗೋಸ್ಕರ ಪ್ರಸಾರವಾಯಿತು. ಇನ್ನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 8:45 ಸರಿಯಾಗಿ ಸಮಾಚಾರ ಸಂಧ್ಯಾ ಹಿಂದಿಯಲ್ಲಿ ವಾರ್ತಾ ಪ್ರಸಾರವನ್ನು ನೀವು ಕೇಳುವಿರಿ.
1: नमस्कार, आकाशवाणी से समाचार संध्या के साथ मैं प्रियंका अरोड़ा. मुख्य समाचार. भारत और स्लोवाकिया ने अपने संबंधों को व्यापक साझेदारी के स्तर तक बढ़ाया. श्रमिकों के आवागमन, डिजिटल

0: attack cruise missile. Israel says its military will continue to hold positions indefinitely in Lebanon, Syria and Gaza, despite US-Iran peace deal. And in the FIFA World Cup, Spain to take on Cabo Verde in Group H clash at Atlanta in the US tonight. And that's all in the news at night. Good night.
1: ಜಗಮಲಗು ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
1: ಸಿಹಿನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ

9:16 ಸಮಯ ಇದಾಗಿದೆ ಸ್ನೇಹಿತರೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯಾರ್ಸ್ ಟ್ಯೂನ್ ಇನ್ ಮಾಡಿದ್ದೀರಾ. ಈ ಹೊತ್ತಿನ ಕಾರ್ಯಕ್ರಮ ಸುಕೂನ್ ಕೆ ಪಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ ಜೊತೆ ಆಗ್ತಿದ್ದೀನಿ ನಾನು ಆರ್ಜೆ ಮುಖೇಶ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಹಿಂದಿ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಅವಕಾಶ ನಮ್ಮದಾಗಿದೆ. ಕಾರ್ಯಕ್ರಮದ ಮೊದಲಿಗೆ ಎರಡು ಅತ್ಯಾತಿ ಮಧುರ ಗೀತೆಗಳು ನಿಮಗೋಸ್ಕರ. ಅರ್ಜಿತ್ ಸಿಂಗ್ ಅವರ ದನಿಯಲ್ಲಿ, ಸಿದ್ಧಾರ್ಥ್ ಗರೀಮಾ ಅವರ ಸಾಹಿತ್ಯವಿರುವಂತಹ, ಸಂಜಯ್ ಲೀಲಾ ಬನ್ಸಾಲಿ ಅವರ ರಾಗ ಸಂಯೋಜನೆ ಇರುವಂತಹ ರಾಮ್ ಲೀಲಾ ಚಿತ್ರದ ಒಂದು ಅಮೋಘವಾಗಿರುವಂತಹ ಗೀತೆ ಲಾಲ್ ಇಶ್ಕ್ ಅನ್ನುವಂತಹ ಗೀತೆ. ತದನಂತರ ಬಿರ್ಜು ಮಹಾರಾಜ್ ಹಾಗೆ ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಬಾಜಿರಾವ್ ಮಸ್ತಾನಿ ಚಿತ್ರದ ಮತ್ತೊಂದು ಗೀತೆ ಮೋಹೆ ರಂಗ್ ದೋ ಲಾಲ್, ಸಂಜಯ್ ಲೀಲಾ ಬನ್ಸಾಲಿ ಅವರ ರಾಗ ಸಂಯೋಜನೆಯಲ್ಲಿ ಮತ್ತೊಂದು ಗೀತೆ. ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಏನ್ ಮಾಡ್ತಾ ಇದ್ದೀರಾ, ಊಟ ಮುಗೀತಾ, ಹೇಗಿತ್ತು ನಿಮ್ಮ ಈ ದಿನ? ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಬರೆದು ಕಳಿಸಬಹುದು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ 9480910013. ಈಗ ಎರಡು ಗೀತೆಗಳು ಬ್ಯಾಕ್ ಟು ಬ್ಯಾಕ್ ಈ ಹೊತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ.

ಸಂಜಯ್ ಲೀಲಾ ಬನ್ಸಾಲಿಯವರ ರಾಗ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಎರಡು ಅದ್ಭುತವಾಗಿರುವಂತಹ ಗೀತೆಗಳನ್ನು ನಾವು ಕೇಳಿದ್ದು ಬಾಜಿರಾವ್ ಮಸ್ತಾನಿ, ಹಾಗೆಯೇ ರಾಮ್ಲೀಲಾ ಚಿತ್ರದ ಗೀತೆಗಳಾಗಿತ್ತು. ಈಗ ಮತ್ತೆರಡು ಸುಮಧುರವಾಗಿರುವಂತಹ ಗೀತೆಗಳು ನಿಮಗೋಸ್ಕರ ಸಜ್ಜಾಗಿದೆ. ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಜಿಂದಗಿ ದೋ ಪಲ್ ಕಿ ಅಂತ ಹೇಳ್ತಿದ್ದಾರೆ ಅದ್ಭುತವಾಗಿರುವಂತಹ ಗಾಯಕ ಕೆ ಕೆ ಕೈಟ್ಸ್ ಚಿತ್ರದ ಈ ಒಂದು ಗೀತೆ. ನಾಸಿರ್ ಫರಾಜ್ ಅವರ ರಚನೆಗೆ ರಾಜೇಶ್ ರೋಷನ್ ಅವರ ರಾಗ ಸಂಯೋಜನೆ ಇದೆ. ಹಾಗೆಯೇ ಮತ್ತೊಂದು ಗೀತೆ ಸೋನು ನಿಗಮ್ ಶ್ರೇಯಾ ಘೋಷಾಲ್ ಅವರ ದನಿಯಲ್ಲಿರುವಂತಹ ಲಗೇರ್ ಹೋಮ್ ಮುನ್ನಾ ಭಾಯ್ ಚಿತ್ರದ ಗೀತೆ ಪಲ್ ಪಲ್ ಪಲ್ ಹರ್ ಅನ್ನುವಂತಹ ಗೀತೆ. ಸ್ವಾನಂದ್ ಕಿರ್ಕಿರೆ ಅವರ ಸಾಹಿತ್ಯಕ್ಕೆ ಶಾಂತನು ಮೊಯಿತ್ರಾ ಅವರ ರಾಗ ಸಂಯೋಜನೆ ಇದೆ. ಈ ಎರಡು ಗೀತೆಗಳು ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನು ಕೇಳಿ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ದಾರೆ ಸುರೇಶ್ ಮುನವಳ್ಳಿ ಮುಧೋಳ್ದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೀವು ಕೂಡ ಸಂದೇಶವನ್ನು ಕಳಿಸ್ಕೊಡ್ಬೋದು. ನಿಮ್ಮ ದಿನ ಹೇಗಿತ್ತು, ಹೇಗೆ ನಡೀತು, ಖುಷಿಯಾಗಿತ್ತಾ ಅಥವಾ ನೀವು ಅಂದ್ಕೊಂಡಿದ್ದಂತಹ ಕೆಲಸ

ಆಗಲಿಲ್ವಾ, ಮತ್ತೆ ಮುಂದಕ್ಕೆ ಹೋಯ್ತಾ, ನಾಳೆ ಕೆಲಸ ಮಾಡ್ಕೋಬೇಕು ಅನ್ನುವಂಥದ್ದು, ಅಥವಾ ಬಹಳ ಸುಂದರವಾಗಿ ಇತ್ತ ಈ ಒಂದು ದಿವಸ, ಏನಿದ್ರು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬಹುದು. ನಮ್ಮ ವಾಟ್ಸಾಪ್ ಸಂಖ್ಯೆಗೆ ಸಂದೇಶವನ್ನು ಕಳಿಸುವ ಮುಖಾಂತರ 9480910013.

पल पल पल हर पल अनुंधात बिथ्वागिरुवंतह गीते लगे रहो मुन्ना भाई चित्रद गीते सोनू निगम हागू श्रेया घोषाल अवर दनियलित्तु सुकून के पल कार्यक्रमदल्लि साक्ता इद्दीवि स्नेहितरे 9:39:15 ಸಮಯ ನಿಮ್ಮ ದಿನ ಹೇಗಿತ್ತು ಅಂತ ಕೇಳ್ತಾ ಇದ್ದೆ. ಸುಕೂನ್ನಿಂದ ಕೂಡಿತ್ತ ಅಥವಾ ತುಂಬಾ ಆಕ್ಷನ್ ಇಂದ ಕೂಡಿತ್ತ ಅಥವಾ ಹೇಗಿತ್ತು ಅಂತ ಕೇಳ್ತಾ ಇದ್ದೆ. ಸಂದೇಶವನ್ನು ಕಳ್ಸಿಕೊಡ್ತಾ ಇದ್ರೆ ನಾಗೇಂದ್ರ ಅವರು ತಾವರೆಕೆರೆ ಕುಣಿಗಲ್ ತಾಲೂಕಿನಿಂದ, ಹಾಗೆಯೇ ಸಂದೇಶವನ್ನು ಕಳ್ಸಿಕೊಡ್ತಾ ಇರೋರು ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ, ಕಲ್ಲೇಶ್ವರ್ ಕುಮಾರ್ ಶ್ರೀನಗರ ತುಮಕೂರಿನಿಂದ ಕೂಡ ಸಂದೇಶವನ್ನು ಕಳಿಸಿಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಕಲ್ಲೇಶ್ವರ್ ಅವರೇ. ನಾನು ಈ ದಿನವನ್ನು ವಿವಿಧ ಆಹಾರ ಪದಾರ್ಥಗಳನ್ನು ಸೇವಿಸ್ತಾ ಕಳೆದಿದ್ದೇನೆ, ಏಕೆಂದರೆ ನಾನು ಅಧಿಕೃತ ಕರ್ತವ್ಯದ ನಿಮಿತ್ತ ಕಚೇರಿಯಿಂದ ಹೊರಗಿದ್ದೇನೆ ಅಂತ ಸುರೇಶ್ ಮುನವಳ್ಳಿ ಅವರು ಮುಧೋಳದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಮನೆಯಿಂದ ಹೊರಗೆ ಹೋಗಿದ ತಕ್ಷಣ ಬೇರೆ ಎಲ್ಲ ರೀತಿಯ ತಿಂಡಿ ತೀರ್ಥ ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಸೇರ್ತಾ ಇರುತ್ತೆ. ಮಿತವಾಗಿ ಸೇವಿಸಿ ಅಂತ ಹೇಳ್ತಾ ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸುಕೂನ್ ಕಿಫಲ್ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಿನವಿಡೀ ಆದ ಆಯಾಸ ಒತ್ತಡ ಎಲ್ಲವೂ ಮರ್ತು ಹೋಗುತ್ತೆ ಅಂತ ಅಭಿನಂದನೆಗಳು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಮಾರ ಆಜ್ ಕಾ ದಿನ್ ಸೂಪರ್ ಗಯಾ, ಖಾನಾ ಹೋ ಗಯಾ, ಆಪ್ಕಾ ಹಮಾರಾ ಬಿ ಹೋ ಗಯಾ ಅಂತ ಹೇಳ್ತಾ ಇದ್ದಾರೆ. ಭವ್ಯ ಅವರು ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ಸಬ್ ಕುಚ್ ಅಚ್ಚ ಅಂತ ಹೇಳ್ತಾ ಇದ್ದಾರೆ. ಪ್ಲೇಲಿಸ್ಟ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ, ನಿಮ್ಮ ಪ್ರೀತಿಯ ಸಂದೇಶಕ್ಕಾಗಿ ಅಂತ ಹೇಳ್ತಾ ಇದ್ದೀಗ ಮತ್ತೆರಡು ಗೀತೆಗಳು ನಿಮಗೋಸ್ಕರ ಸಜ್ಜಾಗಿದೆ ನಮ್ಮ ಪ್ಲೇಲಿಸ್ಟ್ನಲ್ಲಿ. ವೇಕ್ ಅಪ್ ಸೆಟ್ ಚಿತ್ರದ ಒಂದು ಗೀತೆ ಇಕ್ ತಾರ ಅನ್ನುವಂತಹ ಗೀತೆ, ಕವಿತಾ ಸೇಠ್ ಅವರ ದನಿಯಲ್ಲಿದೆ, ಶಂಕರ್ ಹೆಸಾನ್ ಲಾಯ್ ಅವರ ರಾಗ ಸಂಯೋಜನೆ ಇದೆ. ತದನಂತರ ಮತ್ತೊಂದು ಶಂಕರ್ ಹೆಸಾನ್ ಲಾಯ್ ಅವರ ಮ್ಯಾಜಿಕ್ ಮೂಡಿಸಿರುವಂತಹ ಜಿಂದಗಿ ನಾ ಮಿಲೇಗಿ ದುಬಾರಾ ಚಿತ್ರದ ಒಂದು ಗೀತೆ, ಶಂಕರ್ ಮಹಾದೇವನ್ ಅವರ ದನಿಯಲ್ಲಿದೆ, ಜಾವೇದ್ ಅಖ್ತರ್ ಅವರ ರಾಗ ಸಂಯೋಜನೆಯಲ್ಲಿ, ಕ್ಷಮಿಸಿ, ಜಾವೇದ್ ಅಖ್ತರ್ ಅವರ ರಚನೆಯಲ್ಲಿ ಮೂಡಿಬಂದಿರುವಂತಹ ಗೀತೆ. ಈ ಎರಡು ಶಂಕರ್ ಎಹಸಾನ್ ಲಾಯ್ ಮ್ಯಾಜಿಕ್ ಗೀತೆಗಳು ನಿಮಗೋಸ್ಕರ ಈ ಹೊತ್ತಿನ ಸುಕೂನ್ ಕಿಫಲ್ ಕಾರ್ಯಕ್ರಮದಲ್ಲಿ ಕೇಳಿ ಆನಂದಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ ದೇ ನೇ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ ತಾಣ.

ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಸ್ನೇಹಿತರೆ. ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಗಳನ್ನ ಟ್ಯೂನ್ ಇನ್ ಮಾಡಿದ್ದೀರಾ. ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಾಗಿದೆ, 9:52 ಸಮಯ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶವನ್ನ ಕಳ್ಸಿಕೊಡ್ತಾ ಇದ್ದಾರೆ. ಹಾಗೆಯೇ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಸೌಭಾಗ್ಯ ಅವರು, ರಾಜಾನಕುಂಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕೆ ಕೆ ಅವರ ಗೀತೆ ಅದ್ಭುತವಾಗಿತ್ತು, ಆದರೆ ದುರಾದೃಷ್ಟವಶಾತ್ ಅವರು ಬಹಳ ಸಣ್ಣ ವಯಸ್ಸಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗಬೇಕಾಯಿತು. ಅದರಿಂದ ಅವ್ರನ್ನ ನೆನಪಿಸ್ಕೊಂಡು ಬಹಳ ಬೇಜಾರು ಪಟ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ನಮಗೂ ಕೂಡ ಅಷ್ಟೇ ದುಃಖ ಇದೆ. ಸೌಭಾಗ್ಯ ಅವರೇ ಅತ್ಯಂತ ಅದ್ಭುತವಾಗಿರುವಂತಹ ಗಾಯಕ ಕೃಷ್ಣಕ ಅಂತವರಾಗಿದ್ದರು. ಅವರು ನಮಗೆ ನೀಡಿರುವಂತಹ ಕೆಲವು ಅದ್ಭುತವಾಗಿರುವಂತಹ ಗೀತೆಗಳನ್ನು ಯಾವಾಗ ಕೇಳಿದ್ರೂ ಬೇಜಾರಾಗೋದೇ ಇಲ್ಲ. ಆ ಗೀತೆಗಳಲ್ಲೇ ಅವರಿದ್ದಾರೆ ಅಂತ ಅಂದ್ಕೊಂಡು ನಾವು ಅವ್ರ ಗೀತೆಗಳನ್ನು ಕೇಳ್ತಾ ಮುಂದಕ್ಕೆ ಸಾಗೋಣ. ಹಳೆಯ ಸ್ಮರಣೀಯ ಹಾಡುಗಳನ್ನು ಕೇಳುವ ಮೂಲಕ ನಾಳೆಗೆ ಹೆಚ್ಚಿನ ಶಕ್ತಿಯನ್ನು ಪಡೆದುಕೊಂಡೆ ಅಂತ ಸುರೇಶ್ ಮನವಳ್ಳಿಯವರು ಮುಧೋಳದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ, ಆನಂದ್ ಕುಲಕರ್ಣಿ ಅವರ ಸಂದೇಶ ಬಂದು ತಲುಪಿದೆ. ನಮಸ್ತೆ ಮುಖೇಶ್ ಸರ್, ಸುಕುನ್ ಕೆಪಲ್ ಹಿಂದಿ ಹಾಡುಗಳು ಕೇಳ್ತಿದ್ದು ನನಗೂ ಬಹಳ ಇಷ್ಟ ಆಗ್ತಾ ಇದೆ. ವಿಷಯದ ಬಗ್ಗೆ ಹೇಳೋದಾಯಿತು ಅಂದರೆ, ಈ ವಾರದ ಮೊದಲ ದಿನ ಸೋಮವಾರ ಬಹಳ ಚಲೋ ಇತ್ತು. ನನಗೆ ಇದೇ ರೀತಿ ಇನ್ನೂ 5 ದಿನಗಳು ಚಲೋ ಇರಲಿ ಅಂತ ದೇವರಿಗೆ ಬೇಡ್ಕೊತಿದ್ದೀನಿ ರೀ ಸರ್. ನಾವು ಕೂಡ ಬೇಡ್ಕೊತಿದ್ದೀವಿ ಸರ್, ನಿಮ್ಮ ಈ ವಾರ ಹರ್ಷದಿಂದ ಕೂಡಿರಲಿ ಅಂತ. ಹಾಗೆಯೇ ರಜೆಯಿಂದ ಮತ್ತೆ ಮರಳಿ ಕಚೇರಿ ಕೆಲಸಕ್ಕೆ ಹೊಸ ಹುರುಪಿನೊಂದಿಗೆ ಆರಂಭವಾಗಿ ಸಂಜೆಯೊಳಗೆ ಮತ್ತೆ ರವಿವಾರ ಯಾವಾಗ ಬರುತ್ತೆ ಅನಿಸತ್ತೆ ಅಂತ ನೋಡಿ ಎಷ್ಟು ಕಾಂಟ್ರಾಸ್ಟಿಂಗ್ ಆಗಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ತಮ್ಮ ಹೆಸರನ್ನು ಬರೆದು ಕಳಿಸಿಲ್ಲ, KNP ಅಂತ ಪ್ರೊಫೈಲಲ್ಲಿ ಅಕ್ಷರಗಳನ್ನು ಬರೆದಿಟ್ಕೊಂಡಿದ್ದಾರೆ. ನಂಬರ್ ನಿಮಗೆ 06269. ನಿಮ್ಮೆಲ್ಲ ಪ್ರೀತಿಯ ಸಂದೇಶಗಳಿಗಾಗಿ ಧನ್ಯವಾದಗಳು ಅಂತ ಹೇಳ್ತಾ ಕಾರ್ಯಕ್ರಮದ ಬಹುಶಃ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು AR ರೆಹಮಾನ್ ಅವರ ದನಿಯಲ್ಲಿ ಇರುವಂತಹ ಜಾನೆ ತೂಯ ಜಾನೇನಾ ಚಿತ್ರದ ಅದ್ಭುತವಾಗಿರುವಂಥ ಗೀತೆ. AR ರೆಹಮಾನ್ ಅವರದ್ದೇ ರಾಗ ಸಂಯೋಜನೆಯಲ್ಲಿ ಮೂಡಿ ಬಂದಿರುವಂತಹ ಗೀತೆ. ನಿಮಗೋಸ್ಕರ ಕೇಳಿ ಆನಂದಿಸಿ. ಇಷ್ಟೊತ್ತು ನಿಮ್ಮ ಜೊತೆ ಆಗಿದ್ದು ನಾನು RJ ಮುಖೇಶ. ಇದು ಕಾರ್ಯಕ್ರಮ ಸುಕೂನ್ ಕೆಪಲ್, ಕೇವಲ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ಗಳಲ್ಲಿ.

ಸುಕೂನ್ ಕೆಪಲ್ ಕಾರ್ಯಕ್ರಮದ ನಂತರ ಮತ್ತೊಮ್ಮೆ ಸ್ವಾಗತ. ಇದು ಆಕಾಶವಾಣಿ ಎಫ್ ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್, ಯಾವಾಗಲೂ ಮ್ಯೂಸಿಕಲಿ ಆರ್ಟ್ಸ್. 10:45 ಸಮಯ, ಈ ಸಮಯ ಕನಸಿನ ಲೋಕದ್ದು. ಕನಸಿನ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ಆಗ್ತಿರೋನು ನಾನು ಆರ್ ಜೆ ಮುಖೇಶ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾಗಿರುವಂತಹ ಕನ್ನಡ ಚಿತ್ರಗೀತೆಗಳು ನಮ್ಮ ಜೊತೆಯಾಗಿದ್ದರೆ ಅದರ ಜೊತೆಗೆ ನಿಮ್ಮ ನೆನಪಿನ ಬುತ್ತಿಯಿಂದ ಕೆಲವು ವಿಚಾರಗಳನ್ನು ಹೆಕ್ಕಿ ತೆಗೆಯುವಂತಹ ಒಂದು ಸಣ್ಣ ಪ್ರಯತ್ನ. ಇವತ್ತು ಯಾವ ವಿಚಾರವನ್ನು ಹೆಕ್ಕಿ ತೆಗಿತಾ ಇದ್ದೀವಿ ಅಂತ ಯೋಚಿಸ್ತಾ ಇದ್ರೆ ಅದಕ್ಕೂ ಮುಂಚೆ ಒಂದು ಗೀತೆಯನ್ನು ಕೇಳೋಣ. ಗೀತೆಯ ನಂತರ ಇವತ್ತಿನ ವಿಚಾರ ಏನು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಕಾಲಾವಕಾಶ ನಮ್ಮ ಬಳಿ ಇರುವುದು ಕೇವಲ 30 ನಿಮಿಷ ಮಾತ್ರ. ಯಾಕಂದರೆ 10:30 ಮತ್ತೊಂದು ವಿಶೇಷ ಕಾರ್ಯಕ್ರಮವನ್ನು ನೀವು ಆಲಿಸುವಿರಿ, ಅದು ಒಂದು ಧ್ವನಿ ಮುದ್ರಣವನ್ನು ನೀವು ಆಲಿಸುವಿರಿ. ಆದರೆ ಅದಕ್ಕೂ ಮುಂಚೆ ಇದೀಗ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿರುವಂತಹ ರಾಜ ನನ್ನ ರಾಜ ಚಿತ್ರದ ಅದ್ಭುತವಾಗಿರುವಂತಹ ಗೀತೆ, ಚಿ ವಿದೇಶಂಕರ್ ಅವರ ರಚನೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆ ಇರುವಂತಹ ಈ ಗೀತೆ ನಿಮ್ಮೆಲ್ಲರಿಗೋಸ್ಕರ ಕೇಳಿ ಆನಂದಿಸಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಎರಡು ನೆನಪಿನ ಗೀತೆಗಳನ್ನ ನಾವು ಕೇಳಿದ್ದು. ಎರಡನೇ ಗೀತೆಯಾಗಿತ್ತು ಹಸಿದ ಹೆಬ್ಬುಲಿ ಚಿತ್ರದ ಗೀತೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ, ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ರಾಗ ಸಂಯೋಜನೆ ಇತ್ತು. ಸವಿ ನೆನಪು ಅನ್ನುವಂತಹ ಅದ್ಭುತವಾಗಿರುವಂತಹ ರಚನೆ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನೀವೆಲ್ಲರೂ ಕೂಡ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ, ಊಟ ಆಯ್ತಾ, ಇವತ್ತು ಬಂದಿದ್ದೀರಾ, ಇವತ್ತು ನನ್ನ ದಿನಚರಿ ಸೂಪರ್ ಆಗಿತ್ತು ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕಾಗಿ. ಆದರೆ ಇವತ್ತು ನಿಮ್ಮ ನೆನಪಿನ ಬುತ್ತಿಯಿಂದ ಹೆಕ್ಕಿ ತೆಗೆಯುವಂತಹ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಾವು ಸಣ್ಣವರಾಗಿದ್ದಾಗ ಶಾಲೆಗೆ ಹೋಗ್ತಿದ್ದಾಗ ಅಥವಾ ಪ್ರೈಮರಿ ಸ್ಕೂಲ್ ಆಗಿರಬಹುದು, ಅದು ಪ್ರೀ ಪ್ರೈಮರಿ ಆಗಿರಬಹುದು, ಅಥವಾ ನಾವು ಮಕ್ಕಳಿದ್ದಾಗ ಎಷ್ಟೊಂದು ಪಾಠಗಳನ್ನು ಕಲಿತಿದ್ದೀಯಲ್ವಾ, ಅಂದರೆ ಪಾಠಗಳಾಗಿರ್ಬೋದು ಅಥವಾ ಪದ್ಯಗಳಾಗಿರ್ಬೋದು, ಅದನ್ನೆಲ್ಲ ಕಲ್ತಿದ್ವಿ. ಆದರೆ ಇಷ್ಟು ವಯಸ್ಸಾದರೂ ಕೂಡ, ಅಂದರೆ ಅದು 15 ವರ್ಷ ಆಗಿರ್ಬೋದು, 20 ವರ್ಷ, 30, 40, 50, 60 ವರ್ಷಗಳ ನಂತರವೂ ಕೂಡ ಆಗ ಕಲಿತಂತಹ ಯಾವುದೋ ಒಂದು ಪದ್ಯ, ಯಾವುದೋ ಒಂದು ಪಾಠ ನಮ್ಮ ತಲೆಯಲ್ಲಿ ಹಾಗೆ ಅಚ್ಚಾಗಿ ಉಳಿದಿರುತ್ತೆ. ಈಗ ಉದಾಹರಣೆಗೆ ಹೇಳೋದಾಯಿತು ಅಂದರೆ, ಈಗ ಗೋವಿನ ಹಾಡಾಗಿರ್ಬೋದು, ಧರಣಿ ಮಂಡಲ ಮಧ್ಯದೊಳಗೆ ಅನ್ನುವಂತಹ ಪದ್ಯ ಏನಿದೆ, ಆ ಹಾಡು ಈಗಲೂ ಕೂಡ ನಮ್ಮ ತಲೆಯಲ್ಲಿ ಹಾಗೆ ಇರುತ್ತೆ. ಯಾಕಂದರೆ ಅದು ಚಿತ್ರದಲ್ಲೆಲ್ಲ ಬಂತು, ಅದಕ್ಕೆ ರಾಗವನ್ನು ಹಾಕಿದ್ರು, ಹೀಗಿರಬೇಕಾದ್ರೆ ಆ ಹಾಡು ನಮ್ಮ ತಲೆಯಿಂದ ತೆಗೆಯೋದಕ್ಕೆ ಸಾಧ್ಯವೇ ಇಲ್ಲ. ಅದು ಪಾಠದ ರೂಪದಲ್ಲಿ, ನೀತಿ ಪಾಠದ ರೂಪದಲ್ಲಿ, ಹಾಡಿನ ರೂಪದಲ್ಲಿ, ಕಾಂಪಿಟೇಷನ್ಗಳಲ್ಲೆಲ್ಲ ಹಾಡಿ ಪ್ರಶಸ್ತಿಗಳನ್ನೆಲ್ಲ ಗೆದ್ದಿದ್ದಾಗಿತ್ತು. ಹೀಗಿರಬೇಕಾದ್ರೆ ನಿಮ್ಮ ಬಾಲ್ಯದಿನ, ಅಂದರೆ ಬಾಲ್ಯದ ದಿನಗಳಲ್ಲಿ ನಿಮಗೆ ನೆನಪಿರುವಂತಹ ಅತ್ಯಂತ ಪ್ರೀತಿಯ ಪಾಠ ಆಗಿರಬಹುದು, ಪದ್ಯ ಆಗಿರಬಹುದು, ಯಾವುದು ಅಂತ ನೀವು ನೆನಪಿಸ್ಕೊಂಡು ನಮಗೆ ಸಂದೇಶವನ್ನು ಕಳಿಸ್ಕೊಡ್ಬೋದು. ಅದು ಸಣ್ಣಿ ಮದುವೆ ಅನ್ನುವಂಥ ಒಂದು ಪೊಯಮ್ ಆಗಿರಬಹುದು, ಅಥವಾ ಯಾವುದಾದ್ರೂ ಒಂದು ಒಳ್ಳೆಯ ಪಾಠ, ನಿಮಗೆ ಇಷ್ಟವಾದಂತಹ ವಿಷಯದ ಒಂದು ಪಾಠ ಆಗಿರಬಹುದು, ಯಾವುದಾದ್ರೂ ಆಗಿರಬಹುದು, ಅದು ಯಾವುದು ಅನ್ನೋದನ್ನು ನಮಗೆ ಬರೆದು ಕಳಿಸಿ ನಮ್ಮ ವಾಟ್ಸಾಪ್ ಸಂಖ್ಯೆಗೆ 9484809013. ನನಗೂ ಕೂಡ ಬಹಳ ಅಪರೂಪವಾಗಿರುವಂತಹ, ಬಹಳ ಇಷ್ಟವಾಗಿರುವಂತಹ ಒಂದು ಪದ್ಯ ಇದೆ. ಅದು ಸಂಸ್ಕೃತದ ಪದ್ಯ, ಅದು ಯಾವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಈ ಎರಡು ಗೀತೆಗಳನ್ನು ಕೇಳಿದ ನಂತರ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಸಾಹಸ ಸಿಂಹ ಚಿತ್ರದ ಒಂದು ಗೀತೆ, ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ರಾಗ ಸಂಯೋಜನೆ ಇದೆ. ತದನಂತರ ಮತ್ತೊಂದು ಎಸ್ ಪಿ ಬಿ ಅವರ ಗೀತೆ, ನೆನಪಿನ ದೋಣಿ ಚಿತ್ರದ ಗೀತೆ, ದೊಡ್ಡರಂಗೇಗೌಡರ ಸಾಹಿತ್ಯಕ್ಕೆ ವಿಜಯ್ ಭಾಸ್ಕರ್ ಅವರ ಸಂಗೀತ ಸಂಯೋಜನೆ ಇದೆ. ಎರಡು ಗೀತೆಗಳು, ಒಂದರ ನಂತರ ಮತ್ತೊಂದು ಈ ಹೊತ್ತಿನ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

10:23 ಸಮಯ ಇದಾಗಿದೆ ಸ್ನೇಹಿತರೆ. ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನೀವು ಬಾಲ್ಯದಲ್ಲಿ ಓದಿದಂತಹ ಪಾಠ ಆಗಿರಬಹುದು ಅಥವಾ ಪದ್ಯ ಆಗಿರಬಹುದು, ಈಗಲೂ ಕೂಡ ನೆನಪಿರುತ್ತೆ. ಎಷ್ಟೊಂದು ಪದ್ಯಗಳಾಗಿರಬಹುದು, ನಮಗೆ ಪ್ರಿಯವಾದಂತಹ ಶಿಕ್ಷಕರು ಅದನ್ನು ಬಹಳ ಆತ್ಮೀಯವಾಗಿ ಹೇಳ್ಕೊಟ್ಟಂತಹ ಆ ಸಮಯ ಈಗಲೂ ಕೂಡ ಅಷ್ಟೇ ಹಸಿರಾಗಿ ನಮ್ಮ ಮನಸ್ಸಿನಲ್ಲಿ ಇದ್ದೇ ಇರುತ್ತೆ. ಸಾಕಷ್ಟು ಜನ ಸಂದೇಶವನ್ನು ಕಳುಹಿಸ್ಕೊಟ್ಟಿದ್ದೀರಾ, ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಪೂಜಾ ಕಶ್ಯಪ್ ಅವರು, ಹಾಗೆಯೇ ಮಂಗಳ ಅವರು ಮೈಸೂರಿನಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ, ಇಂದಿನ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇಂದು ಮಣ್ಣೆತ್ತಿನ ಅಮಾವಾಸ್ಯೆ ಇರುವುದರಿಂದ ನಮ್ಮ ದಿನವೂ ಸುಖ ಶಾಂತಿ ಮತ್ತು ನೆಮ್ಮದಿಯಿಂದ ಕಳೆಯಿತು, ದೇವರ ಕೃಪೆಯಿಂದ ಎಲ್ಲವೂ ಶುಭಕರವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದಿನ ದಿನಗಳು ಕೂಡ ಅದೇ ರೀತಿಯಾಗಿ ನಡೆಯಲಿ ಅಂತ ಹೇಳ್ತಾ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಹೇಳ್ತಿದ್ದಾರೆ. ಮೋತಿ ಎಂಬ ನಾಯಿಯ ಕಥೆ, ಸೋಮನಗೌಡರ ನಾಯಿಯ ಪಾಠವು ಪ್ರಾಥಮಿಕ ಶಾಲಾ ದಿನಗಳ ಕನ್ನಡ ಭಾರತಿ ಪಾಠಗಳು ನೆನಪಿಸುವ ಅತ್ಯಂತ ಜನಪ್ರಿಯ ಕಥೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಕಥೆಯ ಸಾರಾಂಶ ಕೂಡ ನಮಗೆ ಬರೆದು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಕುಲಕರ್ಣಿ ಸುಲೇಪೇಟ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನನ್ನ ಬಾಲ್ಯದ ಸವಿ ನೆನಪು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಆ ಕಾಲದಲ್ಲಿ ನನ್ನ ಅಮ್ಮ ನನಗೆ ಕಲಿಸುತ್ತಿರುವ ಕಿರಪದ್ಯ, ಆನೆ ಬಂತೊಂದಾನೆ ಯಾವ ಊರಾನೆ ವಿಜಾಪುರದ ಆನೆ ಇಲ್ಲಿಗೆ ಯಾಕೆ ಬಂತು ನೋಡಿ. ಆ ಸಂದೇಶವನ್ನು ಓದ್ತಾ ಇರಬೇಕಾದ್ರೇ ಆ ರಾಗ ಬಂದೇ ಬಿಡತ್ತೆ, ಅಷ್ಟು ಅದ್ಭುತವಾಗಿರುವಂತಹ ಪದ್ಯ ಅದು. ಥ್ಯಾಂಕ್ ಯು. ನಾನು ಪ್ರೈಮರಿ ಶಾಲೆಯಲ್ಲಿ ಓದುವಾಗ ನಮ್ಮ ಕನ್ನಡ ಮೇಷ್ಟ್ರು ಒಮ್ಮೆ ಪಾಠ ಮಾಡುವಾಗ ರಾಮಾಯಣದಲ್ಲಿ ಬರುವ ಒಂದು ಮನಮುಟ್ಟುವ ಸನ್ನಿವೇಶ ಎಂದರೆ ಶ್ರೀರಾಮನು ಶಬರಿಗೆ ಭೇಟಿ ಮಾಡುವ ಸಂದರ್ಭದ ಸನ್ನಿವೇಶದ ಕಥೆಯನ್ನು ಅವರು ಎಷ್ಟು ನವಿರಾಗಿ ಹೇಳಿದ್ರೆಂದರೆ, ಶ್ರೀರಾಮ ಪ್ರತಿದಿನ ಬರ್ತಾರೆ ಅಂತ ಅವನ ದಾರಿ ಕಾಯುವುದು, ಅವನು ತುಂಬ ದಿನಗಳ ನಂತರ ಅವನು ಶಬರಿ ಭೇಟಿಯಾಗಿ ಕೊನೆಗೂ ಬಂದಾಗ ತಾನು ಅವನಿಗಾಗಿ ಕಾಡಿನಲ್ಲಿ ತಂದಿದ್ದ ಹಣ್ಣು ಹಂಪಲುಗಳನ್ನು ಶ್ರೀರಾಮನಿಗೆ ಕೊಡುವ ಅವಸರದಲ್ಲಿ ಹಣ್ಣು ರುಚಿಯಾಗಿದೆಯಾ ಅಥವಾ ಸಿಹಿಯಾಗಿದೆಯಾ ಎಂಬ ಪರೀಕ್ಷೆ ಮಾಡಿ ಕೊಡಲು ತನ್ನ ಬಾಯಿಂದ ಹಣ್ಣು ಕಚ್ಚಿ ಅವಸರದಲ್ಲಿ ಶ್ರೀರಾಮನಿಗೆ ಕೊಡುವ ಸನ್ನಿವೇಶವನ್ನು ಹೇಳಿದ್ದು ನನಗೆ ಈಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ಆಗಲೂ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಸಿರಿಗೆರೆಯವರು ದಾವಣಗೆರೆಯಿಂದ. ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನದ ಒಂದು ಸ್ನ್ಯಾಪ್ಶಾಟನ್ನು ನೀಡಿ ಬ್ಯಾಂಕ್ಗೆಲ್ಲ ಅಲಿಯೋ ರೀತಿ ಆಯಿತು, ಆದರೆ ಸೂಪರ್ ಆಗಿತ್ತು ಅಂತ ಹೇಳ್ತಿದ್ದಾರೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು. ಹೈಸ್ಕೂಲ್ನಲ್ಲಿದ್ದಾಗ, ಬಹುಶಃ 10ನೇ ಕ್ಲಾಸ್ನಲ್ಲಿದ್ದಾಗ ಆಲ್ ಅಬೌಟ್ ಡಾಗ್ ಅನ್ನುವಂತಹ ಪಾಠ ಇತ್ತು, ಅದು ನನಗೆ ತುಂಬ ಇಷ್ಟವಾದ ಪಾಠ. ಈಗಲೂ 10ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ ತೆಗೆದು ಆ ಪಾಠ ಮತ್ತೆ ಮತ್ತೆ ಓದ್ತಾ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ ಜಯೇಶ್ವರಿ ಗೋಪಾಲಕೃಷ್ಣ ಅವರು. ಮಂಜುಶ್ರೀ ಧಾರವಾಡದಿಂದ ಹೇಳ್ತಿದ್ದಾರೆ, ನನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಶೆಟ್ಟಿ ಟೀಚರ್ ಅಂತ ಇದ್ದರು, ನಮಗೆ ಹೋಮ್ವರ್ಕ್ ಅವರು ಈ ಸಾಂಗ್ ಹೇಳಿದರು ಕೈಲಾಗದೆ ಎಂದು, ಕೆಲೆಯ ಕೇಳಿದಾಗ ಪಾಠ ಅರ್ಥ ಆಗಲಿಲ್ಲ ಆಗ ಅಂತ ಹೇಳಿದ್ವಿ, ಅದಕ್ಕೆ ಅವರು ಈ ಸಾಂಗ್ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಕೈ ಕಟ್ಟಿಕೊಳ್ಳಿದರೆ ಆಗದೆ ಕೆಲಸ ನನ್ನ ಪ್ರೈಮರಿ ಸ್ಕೂಲ್ನಲ್ಲಿ ಹೇಳ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ. ಹಲೋ ನಮಸ್ಕಾರ ಸರ್, ನಾನು ಚಿಕ್ಕವನಾಗಿದ್ದಾಗ ಗೋವಿನ ಹಾಡನ್ನು ಬಾಯಿಪಾಠ ಮಾಡಿಕೊಳ್ಳಲು ನಮ್ಮ ಗುರುಗಳ ಹತ್ರ ಎಷ್ಟು ಒದೆ ತಿಂದಿದ್ದೀನಿ ಗೊತ್ತಿಲ್ಲ, ಆದರೆ ಒದೆಯ ಪೆಟ್ಟಿಗೆ ಈಗಲೂ ಬಾಯಲ್ಲೇ ಇದೆ ಸರ್ ಆ ಹಾಡು. ಹಾಗೆ ಸುಮಾರು ವರ್ಷಗಳ ಹಿಂದೆ ನಮ್ಮ ಊರಿನಲ್ಲಿ ಜಾತ್ರೆ ಸಮಯದಲ್ಲಿ ನಾಟಕ ಮಾಡುತ್ತಿದ್ರು, ಆ ನಾಟಕದ ಮಧ್ಯ ಬಿಡುವಿನಲ್ಲಿ ಹಾಡು ಹಾಡಿ ನಾವು 4 ಗೆಳೆಯರು ಬಹುಮಾನ ಪೆನ್ನುಗಳನ್ನು ತೆಗೆದುಕೊಂಡಿದ್ವಿ ಅಂತ ಚಿದಾನಂದ ಅವರು ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳುಹಿಸಿಕೊಡ್ತಾ ಇದ್ರೆ, ಅನಿಲ್ ಭಿಷ್ಟನ್ನವರ ಶಮನೇವಾಡಿ ಚಿಕ್ಕೋಡಿಯಿಂದ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ರೆ, ಪ್ರಾಥಮಿಕ ಶಾಲೆಯಲ್ಲಿ ನಮ್ಮ ಗುರುಗಳು ಹಾಡು ಜಯತು ಜಯ ವಿಠಲ ಎಂಬ ಹಾಡು, ಹಾಗೂ ಪ್ರೌಢಶಾಲೆಯಲ್ಲಿರುವಾಗ ನಮ್ಮ ಪಿ ಟೀಚರು ತೃತೀಯ ಭಾಷೆಯಾದ ಹಿಂದಿ ಕಲಿಸುತ್ತಿದ್ರು, ಅದರಲ್ಲಿ ಒಂದು ಪದ್ಯ ಬಾರ್ ಬಾರ್ ಯಾದ್ ಆತಿ ಹೇ ಎಂಬ ಹಾಡು ಕಂಠಪಾಠ ಪೂರ್ಣವಾಗಿ ಮಾಡಿದೆ ಇರದಾಗ ತಿಂದ ಪೆಟ್ಟುಗಳು ಹಾಗೂ ಹಾಡು ನೆನಪಿದೆ ಸರ್. ಆ ರಿಟೈರ್ ಆಗಿ ನನ್ನ ಕಣ್ಮುಂದೆ ಇದ್ದಾರೆ, ಅವರು ಎದುರಿಗೆ ಬಂದಾಗ ನಮಸ್ಕಾರ ಮಾಡಿ ಹಾಡು ಸಾಲು ಹೇಳುತ್ತೇನೆ ಅಂತ ಹೇಳ್ತಾ ಇದ್ದಾರೆ. ಇದು 84-85 ಮಾತು ಅಂತ ಹೇಳ್ತಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಧನ್ಯವಾದಗಳು ಅಂತ ಹೇಳ್ತಾ, ಕಾಲದ ಅಭಾವ ಇರೋದರಿಂದ ಕಾರ್ಯಕ್ರಮವನ್ನು ಮುಗಿಸ್ಬೇಕಾಗಿ ಬರ್ತಾ ಇದೆ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇರುವಂಥದ್ದು ನೆನಪುಗಳ ಮಾತು ಮಧುರ ಅಂತ ಹೇಳ್ತಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಹಾಗೆಯೇ ಚಿತ್ರ ಅವರು ಕೆ ಕಲ್ಯಾಣ್ ಅವರ ಸಾಹಿತ್ಯ ಸಂಗೀತ ಇರುವಂತಹ ಚಂದ್ರಮುಖಿ ಪ್ರಾಣಸಖಿ ಚಿತ್ರದ ಈ ಗೀತೆಯೊಂದಿಗೆ ಇಂದಿನ ಕನಸಿನ ಲೋಕ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸರಿಯಾಗಿ 10:30 NDA ಸರ್ಕಾರ 12 ವರ್ಷ ಪೂರೈಸಿರುವ ಕಾರಣ ಇಂದು ವಿದೇಶ ನೀತಿ ಅನ್ನುವಂತಹ ವಿಚಾರದ ಬಗ್ಗೆ ಧ್ವನಿ ಮುದ್ರಣವನ್ನು ನೀವು ಆಲಿಸಬಹುದು. ಅಲ್ಲಿವರೆಗೂ ಟ್ಯೂನ್ ಇನ್ ಮಾಡಿರಿ, ಕೇಳ್ತಾನೆ ಇರಿ. ಇದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕನ್ನಡ ಕಾಮನವಿಲ್ಲು 101.3 MHz. ಯಾವತ್ತಿದ್ರು ಮ್ಯೂಸಿಕಲಿ ನಿಮ್ದೇನೆ, ಈ ಸಂಜೆ ನಿಮ್ಮ ಜೊತೆ ಆಗಿದ್ದವನು ನಾನು RJ ಮುಖೇಶ.

ಕಾರವಾರದಿಂದ ನವ್ಯ ಅವರ ಸಂದೇಶ ಕೂಡ ಬಂದು ತಲುಪಿದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ಹೊಸದುರ್ಗದಿಂದ, ಪ್ರೇಮಲತಾ ವಜ್ರದ್ಯುತಿ ಬಿದರಹಳ್ಳಿಯಿಂದ, ಹಾಗೆ ಭಾಗ್ಯ ಅವರು ಜ್ಞಾನಭಾರತಿಯಿಂದ. ಧನ್ಯವಾದಗಳು.